0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿಗೆ 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಎಸ್, ಎಲ್ಲರಿಗೂ ಗೊತ್ತಾಗಿರಬಹುದು, ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮವನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಅದನ್ನು ಪ್ರೀತಿಯಿಂದ ತಾವೆಲ್ಲರೂ ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಹಳೆ ಗೀತೆಗಳು, ಎಲ್ಲ ಹಳೆ ಗೀತೆಗಳು ನಮ್ಮ ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ಅದನ್ನು ನೀವು ಕೇಳಿ ಎಂಜಾಯ್ ಮಾಡಿ. ಅಫ್ಕೋರ್ಸ್ ಹೊಸ ಗೀತೆ ಆದರೂ ಬಂದೇ ಬರುತ್ತೆ. ಆ ಗ್ಯಾಪ್ನಲ್ಲಿ ಹಳೆ ಗೀತೆಗಳ ಒಂದು ಲೈನಪ್ಪು ಹೇಳಿಬಿಟ್ಟೆ. ಸೊ ನಮ್ಮ ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ, ವಿಷ್ಣು ದಾದಾ ಅಂತ ನಾವು ಪ್ರೀತಿಯಿಂದ ಕರಿತೇವೆ. ಸೊ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ವರ್ಷದ 6ನೇ ತಿಂಗಳು, ತಿಂಗಳಿನ 13ನೇ ದಿನ, ಶುಭ ಶನಿವಾರದ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಪದ್ಮಾ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ, ಗುಡ್ ಮಾರ್ನಿಂಗ್ ಅಣ್ಣ, ಟುಡೇ ಐ ಆಮ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಅವರ್ FM ಇಸ್ ಫುಲ್ ಕ್ಲಿಯರ್. ಥ್ಯಾಂಕ್ ಯು ಮಂಜುನಾಥ್, ಧನ್ಯವಾದ. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಪದ್ಮಾ ಅವರೇ, ನೀವು ಪ್ರೀತಿಯಿಂದ, ನಿಮಗೆ ಧನ್ಯವಾದ ನಾನು ತಿಳಿಸುತ್ತೇನೆ. ಏಕೆಂದರೆ ನೀವು ತಾಳ್ಮೆಯಿಂದ ಕ್ಲಿಯರ್ ಇಲ್ಲಾಂದ್ರೂ ಪ್ರೀತಿಯಿಂದ ಕೇಳಿದ್ರಲ್ಲ, ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು. ಹಾಡನ್ನ ಕೇಳಿ ಎಂಜಾಯ್ ಮಾಡಿ. ಬರ್ತಾ ಇದೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ ಅಭಿನಯಿಸಿರುವ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, 9.4 FM KLE ಕನಸು.

Every morning. ಕಾರ್ಯಕ್ರಮದ ಮುಂದಿನ ಹಾಡು ರೆಡಿ ಆಗಿದೆ. ಮುಂಗಾರು ಮಳೆ ಟು ಚಿತ್ರದ ಗೀತೆ ಗಮನಿಸು ಸ್ನೇಹಿತರೆ. ವಾರದ ಕೊನೆ ದಿನ, ಶುಭ ಶನಿವಾರ. ಸ್ಪೆಷಲ್ ಕಾರ್ಯಕ್ರಮ ಇದು ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು, ಒಂದು ಹಳೆ ಒಂದು ಹೊಸ ಗೀತೆಗಳ ಫ್ಯಾಷನ್ ನಲ್ಲಿ ಬರುತ್ತೆ ಆದಿದೆ. ಆದರೆ ಇವತ್ತಿನ ಹಳೆ ಗೀತೆಗಳು ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿರುವ ಚಿತ್ರದ ಗೀತೆಗಳು ಆಗಿವೆ. ಆರಾಮ್ಸೆ ಕೇಳಿ, ಎಂಜಾಯ್ ಮಾಡಿ. ಬರ್ತಾ ಇದೆ ಮುಂದಿನ ಹೊಸ ಗೀತೆ. ದಿಸ್ ಇಸ್ ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಯಾಕೋ ಏನೋ ಗೊತ್ತಿಲ್ಲ, ಈ ಗೀತೆ ಅಂದ್ರೆ ತುಂಬಾನೇ ಇಷ್ಟ. ಬಂಗಾರದ ಜಿಂಕೆ ಚಿತ್ರದ್ದು, ಒಲುಮೆ ಸಿರಿಯ ಕಂಡು. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಹಳೆ ಹೊಸ ಕಾಂಬಿನೇಷನ್ ಭಾರತ ಕೊನೆ ದಿನ ಸ್ಪೆಷಲ್ ಕಾರ್ಯಕ್ರಮ. ಆರಾಮ್ಸೆ ನಿಮ್ಮ ನಿಮ್ಮ ಕೆಲಸ ಮಾಡ್ತಾ ಕೇಳ್ತಾ ಇದ್ದೀರಾ. ಪದ್ಮಾ ಅವರು ಬಹಳ ಖುಷಿಯಿಂದ ಮೆಸೇಜ್ ಅನ್ನು ಮಾಡಿದರೆ, ಅವರಿಗೆ ಧನ್ಯವಾದ. ಆ ಖುಷಿ, ಆ ಮೆಸೇಜ್ ಮುಖಾಂತರ ಅವರ ಧ್ವನಿನ ನನಗೆ ಕೇಳಿಸಿತ್ತು. ಏಕೆಂದರೆ ನನಗೆ ಗೊತ್ತು ನಮ್ಮ ವೇಣು ಧ್ವನಿಯನ್ನು ಎಷ್ಟು ಪ್ರೀತಿಯಿಂದ ಅವರು ಕೇಳ್ತಾರೆ ಅಂತ. ಪ್ರವೀಣ್ ಅವರು ಮೆಸೇಜ್ ಅನ್ನು ಮಾಡಿದರೆ, ಸರ್ ಉತ್ತಮವಾದ ಗೀತೆ, ನಿಮ್ಮ ಧ್ವನಿ ಕೇಳಬೇಕು ಅನ್ನೋ ಆಸೆ ಇತ್ತು, ಬಂತು ನೋಡಿ ನಿಮ್ಮ ಧ್ವನಿನೇ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಮತ್ತೆ ಯಾರಿದು, ಲಕ್ಷ್ಮಿ ಅವರು ಮೆಸೇಜ್ ಅನ್ನು ಮಾಡಿದರೆ, ಸರ್ ನಮಗೂ ತುಂಬಾ ಇಷ್ಟವಾದ ಸಾಹಸ ಸಿಂಹ ಅವರ ಗೀತೆ ತಗೊಂಡು ಬಂದಿದ್ದೀರಾ, ಅಂಡ್ ಈ ಗೀತೆ ಕೂಡ ಇಷ್ಟ, ವಿಚ್ ಇಸ್ ಒಲುಮೆ ಸಿರಿಯಾ. ಎಸ್, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ ಸ್ನೇಹಿತರೆ. ವಾರದ ಕೊನೆ ದಿನ ಸ್ಪೆಷಲ್ ಇದು. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು.

ಇದು ವೇಣು ಧ್ವನಿ 90.5 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್, ಮುಂದಿನ ಗೀತೆ ಹಳೆ ಗೀತೆ, ಮಮ್ಮಿ ಮಮ್ಮಿ ಅಲ್ಲ ಹಾಡಿನ ಹೆಸರು. ಕೃಷ್ಣ ನೀ ಬೇಗನೆ ಬಾರೋ, SPB S ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಬರುತ್ತೆ ಮುಂದಿನ ಹಾಡು, ಕೇಳಿ ಮಜಾ ಮಾಡಿ.

0: ಏನಾಯ್ತು ಮಾದೇಶ?
1: ಮತ್ತೆ ನಾನು ನಿಮ್ಗೆ ನಿಜವಾಗ್ಲು ಇಷ್ಟನಾ?
0: ತುಂಬಾ ಇಷ್ಟ ಕಣೋ, ನಿನ್ನ ಜೀವ ಕಣೋ.

0: ऐसो ऐसो
1: हेलो
0: नीनो नीनो
1: हेलो
0: ನನ್ ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ?
1: ನಿಮ್ಮಜ್ಜಿ ಎಷ್ಟು ಸಲ ನಾನು ಹೇಳಿದ್ದು ನನ್ನ ಪ್ರೀತಿಸ್ತಾ ಇದೀಯಾ ಅಂತ ಎಷ್ಟು ಸಲ ನಾನು ಹೇಳಿದ್ದು?

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ನಮಸ್ಕಾರ ಸ್ನೇಹಿತರೆ, ಕೇಳಿ ವೇಣುಧ್ವನಿಯ ನಿಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ವಿಷಯ ಮಹಿಳೆಯರ ಹಕ್ಕುಗಳು ಮತ್ತು ಕಾನೂನು. ಮಹಿಳೆಯರಿಗಾಗಿ ಯಾವೆಲ್ಲ ಕಾನೂನುಗಳಿವೆ, ಹಾಗೆಯೇ ಮಹಿಳೆಯರಿಗಾಗಿ ಇರುವಂತಹ ಹಕ್ಕುಗಳಾವುವು, ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ನಾವು ಮಹಿಳೆಯರು ಅರಿತುಕೊಂಡರೆ ಮಹಿಳೆಯ ಮೇಲೆ ಆಗುವಂತಹ ದೌರ್ಜನ್ಯವನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ. ಹೀಗಾಗಿ ಮಹಿಳೆಯರಿಗಾಗಿಯೇ ಇರುವಂತಹ ಕಾನೂನುಗಳು ಯಾವುವು, ಯಾವ ರೀತಿ ನಾವು ಮಹಿಳೆಯರು ರಕ್ಷಣೆಯನ್ನ ಮಾಡಿಕೊಳ್ಳಬೇಕು, ಇದಕ್ಕೆ ಕಾನೂನುಗಳು ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಮತಿ ಪ್ರಮೀಳಾ ಹಂಪಣ್ಣನವರ್. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಮಹಿಳೆಯರಿಗಾಗಿಯೇ ಒಂದು ಕಾನೂನು ಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಮಹಿಳೆಯರಿಗಾಗಿಯೇ ಒಂದು ಕಾನೂನು ಬೇಕು ಅಂತ ಅನ್ನುವಂತಹ ಒಂದು ವಿಚಾರ ಯಾವಾಗಿನಿಂದ ಬಂತು, ಮತ್ತೆ ಈ ಕಾನೂನು ಯಾವಾಗ ರೂಪುಗೊಂಡಿತ್ತು?
1: ಮಹಿಳೆಯರಿಗೆ ಕಾನೂನು ಅನ್ನೋದು ನಮ್ಮ ಸಂವಿಧಾನದಲ್ಲೇ ಮಾಡಲ್ಪಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗಿನ ಕಾಲದಲ್ಲಿ ಮಹಿಳೆ ಮತ್ತು ಪುರುಷರ ನಡುವೆ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕೆ ಒಂದು ಕಾನೂನು ರಚಿತವಾಯಿತು. ಅದು ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 21. ಅದರಲ್ಲಿ ಆ ಪ್ರಕಾರ ಮಹಿಳೆಯರಿಗಾಗಿಯೇ ಒಂದು ಮಹಿಳೆಯರಿಗೆ ಶೋಷಣೆಯನ್ನು ತಪ್ಪಿಸುವ ಸಲುವಾಗಿ ಮಹಿಳಾ ಕಾನೂನುಗಳನ್ನು ಮಾಡಿದರು. ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ಮಹಿಳಾ ಆಡಳಿತಗಾರರು ನಮ್ಮೆಲ್ಲ ಹಿಂದೆ ಬಹಳಷ್ಟು ರಾಣಿಯರಾಗಿ ಹೋದ್ರು. ಅದರಲ್ಲಿ ದಿಲ್ಲಿಯ ರಜಿಯಾ ಸುಲ್ತಾನ, ಅವಳು 1868 ಇಸ್ವಿಯಲ್ಲಿ ಅವರು ರಾಣಿಯಾಗೆ ಒಂದು ದೇಶವನ್ನೇ ಅವರು ನಡೆಸಿದ್ರು ಅವಾಗಿನ ಕಾಲದಾಗ. ನಂತರ ನಿಮಗೆ ಗೊತ್ತೇ ಇದೆ, ಇಂದಿರಾ ಗಾಂಧಿ ಅವರು ನಡೆಸಿದ್ರು. ಆಮೇಲೆ ಮಹಿಳಾ ಶಿಕ್ಷಣವನ್ನು ಎತ್ತಿ ಹಿಡಿದವರು ಸ್ಪೆಷಲಿ ಇವರು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು. ಸಾವಿತ್ರಿಬಾಯಿ ಫುಲೆ ಅವರು ಅಂದಿನ ಕಾಲದಲ್ಲಿ ಅವರು ಮಹಿಳೆಯರಿಗೆ ಶಿಕ್ಷಣ ಬೇಕೇ ಬೇಕು, ಮಹಿಳೆಯರು ತಮ್ಮ ತನವನ್ನೆಲ್ಲ ತಾವು ಪ್ರೂವ್ ಮಾಡಬೇಕು ಸಮಾಜ ಮುಂದೆ ಅಂದು 1848 ಇಸ್ವಿಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣವನ್ನು ನೀಡಲಿಕ್ಕೆ ಅಂತ ಹೈಸ್ಕೂಲ್ ತೆಗೆದ್ರು ಆವಾಗಿನ ಕಾಲದಲ್ಲಿ. ಆಮೇಲೆ ತಾರಾಬಾಯಿ ಶಿಂದೆ ಅನ್ನೋರು ಮಹಿಳೆಯರ ಸಲುವಾಗಿ ಮೊದಲನೇ ಪುಸ್ತಕವನ್ನು ಬರೆದ್ರು, ಅದು ಎ ಕಂಪ್ಯಾರಿಸನ್ ಬಿಟ್ವೀನ್ ದಿ ಮೆನ್ ಅಂಡ್ ವುಮೆನ್, ಮಹಿಳೆ ಪುರುಷರ ಸಲುವಾಗಿ ಏನ್ ತಾರತಮ್ಯ ಆಗ್ತದ ಸಮಾಜದಲ್ಲಿ, ಅದನ್ನ ಹೆಂಗ್ ಹೋಗಲಾಡಿಸ್ಬೇಕು ಅಂತ ಒಂದು ಪುಸ್ತಕವನ್ನು ಬರೆದ್ರು. ನಂತರ ಏನಾಯ್ತು, ನಮ್ಮ ಕಾನೂನುಗಳು ಮಹಿಳೆಯರ ಸಲುವಾಗಿ ರಚಿತವಾದವು. ಆವಾಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ರು, ಜಸ್ಟ್ ಎ ಬರ್ಡ್ ಕೆನಾಟ್ ಫ್ಲೈ ವಿದೌಟ್ ದ ವಿಂಗ್, ಸೊ ಎ ನೇಷನ್ ಕೆನಾಟ್ ಮಾರ್ಚ್ ಫಾರ್ವರ್ಡ್ ಇಫ್ ದ ವುಮನ್ ಆರ್ ಲೆಫ್ಟ್ ಬಿಹೈಂಡ್. ಒಂದು ಹಕ್ಕಿ ಇದ್ದದು ಒಂದೇ ರೆಕ್ಕೆಯಿಂದ ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಂದು ದೇಶ ಹೆಣ್ಣು ಮಕ್ಕಳಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಉದಾಹರಣೆಗಳನ್ನು ನಾವು ಕೊಡ್ತೀವಿ. ಹೆಣ್ಣು ಮಕ್ಕಳು ನಮ್ಮ ಇದರಲ್ಲಿ ಎಷ್ಟು ಅಚೀವ್ ಮಾಡಿದ್ದಾರೆ, ಕಲ್ಪನಾ ಚಾವ್ಲಾ, ಕಿರಣ್ ಬೇಡಿ ಅವರು, ಬಚೇಂದ್ರಿ ಪಾಲ್ ಅವರು, ಅವರವ್ರ ತಮ್ಮ ಫೀಲ್ಡ್ನಲ್ಲಿ ಏನೇನು ಅವರು ಏರೋಸ್ಪೇಸ್ನಲ್ಲಿ ಕಲ್ಪನಾ ಚಾವ್ಲಾ ಅವರು ಸಾಧಿಸಿ ತೋರಿಸಿದ್ರು, ಅಂದ್ರೆ ಅಂತರಿಕ್ಷ ಗಗನಯಾನದಲ್ಲಿ ತೋರಿಸಿದ್ರು. ಕಿರಣ್ ಬೇಡಿ ಅವರು ಮಹಿಳಾ ಇದು ಆದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಮೇಲೆ ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಏರಿ ತೋರಿಸಿದ್ರು. ಹಿಂಗಾಗಿ ನಾವು ಮಹಿಳೆಯರು ಅದರಲ್ಲೇ ಹಿಂದೆ ಬಿದ್ದಿಲ್ಲ. ಮತ್ತೆ ಅದರ ಪ್ರಕಾರ ಮಹಿಳೆಯರಿಗೂ ಕಾನೂನು ಸಪೋರ್ಟ್ ಮಾಡಿದೆ. ನಮ್ಮ ಕಾನೂನು ಮಹಿಳೆಯರ ಸಲುವಾಗಿ ಬಹಳಷ್ಟು ಕಾನೂನು ಈಗನ್ಕಿ ಬಹಳ ಸುಧಾರಿಸ್ಬಿಟ್ಟದ್ರಿ. ಹೀಗಾಗಿ ಮಹಿಳೆಯರು ಹೆಂಗೆ ಶಿಕ್ಷಣ ಹೆಚ್ಚಾಯ್ತು ಹಂಗ ಅವಳಲ್ಲಿ ಕಾನೂನು ಅರಿವಿನ ಹೆಚ್ಚಾಗ್ತಾ ಹೊಂಟದ. ಇದ ಹೇಳಲಿಕ್ಕೆ ಬಯಸ್ತೇನೆ
0: ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿತಾಳೆ ಇದ್ದಾಳೆ. ಅಂದ್ರೆ ಕೌಟುಂಬಿಕ ಹೊಣೆಯ ಜೊತೆಗೇನೆ ಸಾಮಾಜಿಕ ಹೊಣೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾಳೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವಳಿಗೆ ಒಂದು ಭಯ ಆತಂಕ ಅನ್ನೋದು ಅವಳು ಕಾಡ್ತಾ ಇದೆ. ಅಂದ್ರೆ ಅಸುರಕ್ಷತೆಯ ಭಯ ಅವಳಿಗೆ ಇದೆ. ಹಾಗಾಗಿ ಅವಳಿಗೆ ಕಾನೂನು ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ ಅಂತ.
1: ಅವಳಿಗೆ ಕಾನೂನು ಅಂದ್ರೆ ನಮ್ಮ ಎಲ್ಲ ಸಂವಿಧಾನೇ ಅವಳಿಗೆ ಇದು ಕೊಟ್ಬಿಟ್ಟಿದೆ. ಯಾಕಂದ್ರೆ ಮಹಿಳೆಯರಿಗೆ ಬಹಳಷ್ಟು ಕಾನೂನು ಕೊಟ್ಟು ಅವಳ ಸಲುವಾಗಿ ಪ್ರೊಟೆಕ್ಷನ್ ಆಫ್ ದಿ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಮೊದಲು ಕುಟುಂಬದಿಂದಾನೆ ಅವಳಿಗೆ ಹಿಂಸೆ ಚಾಲು ಆಗ್ತದ, ಒಂದ್ ಸಣ್ಣ ಮಗು ಇದ್ದಾಗಿಂದಾನೆ ಅವಳಿಗೆ ಹಿಂಸೆ ಚಾಲು ಆಗ್ತದ. ಅದ್ರ ಸಲುವಾಗಿ ನಮ್ಮ ಕಾನೂನು ಅವಳಿಗೆ ಪ್ರೊಟೆಕ್ಷನ್ ಆಫ್ ದಿ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಕೌಟುಂಬಿಕ ದೌರ್ಜನ್ಯ ವಿರುದ್ಧ ನಾವು ಯಾವ ಕ್ರಮ ತಗೋಬೇಕು, ಅವಳು ಏನ್ ಮಾಡ್ತಾಳೆ ಅವಾಗ ಹೋಗಿ ಅಲ್ಲಿ ಇದರಲ್ಲಿ ಕಂಪ್ಲೇಂಟ್ ಕೊಡುದು ಪೊಲೀಸ್ ಸ್ಟೇಷನ್ ಅಲ್ಲಿ. ಒಂದು ಇಲ್ಲ ಅವ್ರಿಗೆ ಧೈರ್ಯ ಇರಲ್ಲ ಪಾಪ ಅಂತ ಸ್ಥಳದಲ್ಲಿ ಹೋಗಿ ನಮ್ಮ ಇದು ಇರ್ತಾವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ರೆ ನಾ ಈ ತರ ನಡೀತಾ ಇದೆ ಅಂದ್ರೆ ಆ ಅಧಿಕಾರಿಗಳು ಬಂದು ಆ ದೌರ್ಜನ್ಯ ನಿಲ್ಲಿಸ್ತಾರೆ. ಒಂದು ಮತ್ತೆ ಮಹಿಳೆಯರಿಗೆ ಇಮ್ಮೊರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್, ಅವಳಿಗೆ ಅನೈತಿಕ ಒಂದು ಕಳ್ಳ ಸಾಗಾಟ ಮಹಿಳಾ ಕಳ್ಳ ಸಾಗಾಟ ತಡೆಯೋ ನಿಟ್ಟಿನಲ್ಲಿ ಒಂದು ಕಾನೂನು ಮಾಡಲಾಗಿದೆ. ಮತ್ತೆ ಮದುವೆ ಟೈಮ್ನಲ್ಲಿ ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡೂ ನಿಷೇಧ ಮಾಡಿ ಕಾನೂನು ಮಾಡಿದೆ. ಆಮೇಲೆ ಮಹಿಳೆಯರಿಗೆ ಅಶ್ಲೀಲವಾಗಿ ತೋರಿಸೋದು ಇದರಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಅಥವಾ ಸಿನಿಮಾದಲ್ಲಿ ಅಥವಾ ಇದರಲ್ಲಿ ಅಶ್ಲೀಲವಾಗಿ ತೋರಿಸೋದು ಜಾಲತಾಣ ಸಾಮಾಜಿಕ ಜಾಲತಾಣಗಳೆಲ್ಲ ಅಶ್ಲೀಲ ಅಸಭ್ಯತನ ತೋರಿಸೋದು ಅದನ್ನು ನಿಷೇಧ ಮಾಡುವ ಕಾಯ್ದೆಯನ್ನು 1986 ಬಂತು. ಮತ್ತೆ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾಳ ಅಲ್ಲಿ ಪುರುಷರಿಂದ ದೌರ್ಜನ್ಯ ಆಗ್ತದೆ, ಲೈಂಗಿಕ ಹಿಂಸೆ ಆಗ್ತದೆ ಅವಳಿಗೆ, ಅದನ್ನು ತಡೆಯುವುದು ಒಂದು ಕಾನೂನು ಬಂದಿದೆ 2013 ದ ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಅಂಡ್ ರಿಡ್ರೆಸಲ್ ಆಕ್ಟ್ 2013 ಅದರಲ್ಲಿ ಆ ಕಾನೂನು ಮಾಡಿತು. ನಂತರ ಹಿಂದೂ ಮ್ಯಾರೇಜ್ ಆಕ್ಟ್ ಹೇಳದಂದ್ರೆ ನಾವು ಹಿಂದೂ ಮಹಿಳೆಯರಿಗೆಲ್ಲ ಹಿಂದೂ ಮ್ಯಾರೇಜ್ ಆಕ್ಟ್ ಬಂದು ಅದರಲ್ಲಿ ಅವಳಿಗೆ ಯಾವ ತರ ಆಸ್ತಿ ಭಾಗ ಮಾಡಬೇಕು ಮತ್ತೆ ಆಸ್ತಿಯಲ್ಲಿ ಅವಳಿಗೆ ಸ್ತ್ರೀಧನ ಆಸ್ತಿ ಅಂತ ಬೇರೆ ಬಂತು. ಆದ ನಂತರ ಹೇಳ್ತೀನಿ ನಿಮಗೆ ಈ ಎಲ್ಲಾ ಕಾನೂನು ಅವಳಿಗೆ ಸಪೋರ್ಟ್ ಆಗಿ ಕೊಡಲಾಗಿದೆ.
0: ಖಂಡಿತ ಮೇಡಮ್. ಮೇಡಮ್, ಈಗ ಮಹಿಳೆಯರ ಕಾನೂನು ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಮಹಿಳೆಯರಿಗೆ ಅವಳಿಗೆ ಆದಂತಹ ಹಕ್ಕುಗಳೇನಾದ್ರೂ ಇದೆಯಾ? ಹಕ್ಕುಗಳು ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ.
1: ಮಹಿಳೆಯರಿಗಾಗಿ ತಮ್ಮ ಸಲುವಾಗಿ ಹಕ್ಕು ಇದೆ, ನಮ್ಮ ಕಾನೂನು ಕೂಡ ಮಾಡಿದೆ ಅವಳಿಗೆ. ಏನಂದ್ರೆ ಎವ್ರಿ ವುಮನ್ ಹ್ಯಾಸ್ ಅ ರೈಟ್ ಟು ಲಿವ್ ಇನ್ ಡಿಗ್ನಿಟಿ. ತಾನು ಸ್ವಂತ ತಾನು ಯಾರಿಗೂ ಕಡಿಮೆ ಇಲ್ಲ, ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅವಳಿಗೆ ಬೇಕು. ನನ್ನಲ್ಲಿ ಎಲ್ಲರೂ ಗೌರವಿಸಬೇಕು, ನಾನು ಎಲ್ಲರನ್ನು ಗೌರವಿಸಬೇಕು ಸಾಮಾಜಿಕವಾಗಿ. ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಆ ಹಕ್ಕು ಅವಳಿಗಿದೆ. ಮತ್ತೆ ಅವಳಿಗೆ ಫೋರ್ಸ್ ಆಫ್ ಫಿಯರ್, ಅವಳಿಗೆ ಎಲ್ಲೇ ಹೋದ್ರೂ ನಿರ್ಭೀತವಾಗಿ ಅಡ್ಡಾಡಬೇಕು. ಈಗ ನಮ್ಮ ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಮೇಲೆ ಯಾವಾಗ 12 ಗಂಟೆಗೆ ಎದ್ದು ಒಬ್ಬಳೇ ಓಡಾಡ್ತಾಳಲ್ಲ, ಅವಾಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳ್ತಾರಲ್ಲ, ಆ ರೀತಿ ಅವಳಿಗೆ ಯಾವುದೇ ನಿರ್ಭೀತಿ ಇಲ್ಲದ ಅಡ್ಡಾಡುವಂತ ಹಕ್ಕಿದೆ ಅವಳಿಗೆ. ಮತ್ತೆ ಕೊಯರ್ಸಿಯನ್ ಅಂದ್ರೆ ಅವಳು ಯಾರ್ದು ಫೋರ್ಸ್ಗೆ ಅಥವಾ ಒತ್ತಡಕ್ಕೆ ಒಳಗಾಗಬಾರ್ದು ಅನ್ನೋದು ಒಂದು ಅವಳಿಗೆ ಹಕ್ಕಿದೆ. ಮತ್ತೆ ಯಾರ ಶೋಷಣೆಗೆ ಒಳಗಾಗಬಾರ್ದು, ವೈಲೆನ್ಸ್ ಹಿಂಸೆಗೆ ಒಳಗಾಗಬಾರ್ದು. ಅದ್ರ ಸಲುವಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ತಂದಿವಿ. ಹಂಗಾಗಿ ಮತ್ತೆ ಅವಳಿಗೆ ಪುರುಷ ಭೇದ ಹೆಣ್ಣು ಮಕ್ಕಳು ಅನ್ನೋದು ಭೇದ ಇಲ್ಲ, ವೈಲೆನ್ಸ್ ಅಂಡ್ ಡಿಸ್ಕ್ರಿಮಿನೇಷನ್ ತಾರತಮ್ಯ ಮಾಡಬಾರ್ದು ಅನ್ನೋ ಸಲುವಾಗಿ ಕಾನೂನು ಬಂದಿದೆ. ಅದು ಅವಳ ಹಕ್ಕು ಹೌದು. ನಾನು ಯಾರಿಗೂ ಕಡಿಮೆ ಇಲ್ಲ, ಯಾವ ಗಂಡು ಮಕ್ಕಳು ಕಡಿಮೆ ಇಲ್ಲ ನಾನು ಅನ್ನೋ ಸಲುವಾಗಿ ನಮ್ಮ ಹಿಂದೂ ಕಾಯ್ದೆಯಲ್ಲಿ ಅದರಲ್ಲೆಲ್ಲ ಕಾನೂನು ಮಾಡಿದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರಮೀಳಾ ಹಂಪಣ್ಣನವರ್, ಹಿರಿಯ ನ್ಯಾಯವಾದಿಗಳು. ಮೇಡಮ್, ತಾವು ಹೇಳ್ತಾ ಇದ್ದೀರಾ ಇಷ್ಟೆಲ್ಲ ಹಕ್ಕುಗಳಿದೆ ಅಂತ. ಈ ಎಲ್ಲ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ಕಾನೂನು ಇರುತ್ತೆ. ಹಾಗಿದ್ರೆ ಈ ಹಕ್ಕುಗಳ ರಕ್ಷಣೆಗೆ ಇರುವಂತಹ ಕಾನೂನುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಈ ಹಕ್ಕುಗಳ ರಕ್ಷಣೆ ನಾವು ಅದರ ಇಂಪ್ಲಿಮೆಂಟೇಷನ್ ಆಫ್ ದಿ ಲಾ ಅಂತಾರೆ. ಈಗ ನಾವೆಲ್ಲ ಸಂವಿಧಾನದಲ್ಲಿ ಅಥವಾ ಪಾರ್ಲಿಮೆಂಟ್ ನಲ್ಲಿ ಕಾನೂನಾಗಿ ಹೊರಗೆ ಬಂದ್ರೆ ಸಾಲದು, ಅದನ್ನು ಕಾರ್ಯರೂಪದಲ್ಲಿ ತರಬೇಕಲ್ಲ, ಎಕ್ಸಿಕ್ಯೂಷನ್ ಆಫ್ ದಿ ಲಾಸ್. ಸೊ ಬೈ ದಿ ಫಸ್ಟ್ ಅಂದ್ರೆ ನಾವು ಹೆಣ್ಮಕ್ಳಿಗೆ ಶೋಷಣೆ ಎಲ್ಲಿ ಹೋಗ್ತಾಳ, ಏ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾಳ, ಹೋಗಿ ಮಹಿಳಾ ಠಾಣೆಗಳು ಅದಾವ ಪ್ರತಿ ತಾಲೂಕದಲ್ಲಿ, ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆದಲ್ಲಿ ಇದೆ, ಅಲ್ಲಿ ಹೋಗಿ ಅವಳು ಕಂಪ್ಲೇಂಟ್ ಕೊಡ್ಬೋದು. ಒಂದ್ ವೇಳೆ ಅವಳಿಗೆ ಅನಿಸ್ತದೆ ನನಗಲ್ಲಿ ಕಾನೂನು ಪಾ ನಂಗೆ ನ್ಯಾಯ ಸಿಗೋದಿಲ್ಲ, ಒಂಥರ ಅಸುರಕ್ಷತೆ ಇರ್ತದೆ ಅಥವಾ ಒಂದೇನು ಏನೋ ಅವ್ರ ಕಡೆ ಹಣ ಇರೋದಿಲ್ಲ ಪಾಪ ಬಡವರು, ಏನ್ ಮಾಡ್ತಾರೆ ಅವಾಗ ಕೋರ್ಟ್ನಲ್ಲಿ ಬಂದು ನಮ್ಮ ಲೀಗಲ್ ಏಡ್ ಸೆಕ್ಷನ್ ಡಿಸ್ಟ್ರಿಕ್ಟ್ ಲೀಗಲ್ ಏಡ್ DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅಲ್ಲಿ ಹೋಗಿ ಅವಳು ತನ್ನ ಒಂದು ಅರ್ಜಿ ಕೊಡೋದು ಈ ತರ ನನಗೆ ಆಗ್ತಾ ಇದೆ ಅಂತಂದ್ಮೇಲೆ ಅವರು ಬಂದು ಸಂಬಂಧಪಟ್ಟ ವಕೀಲರೆಲ್ಲ ಇರ್ತಾರೆ, ಅವಳಿಗೆ ಕರೆದು ಅವ್ರ ಮನೆಯವ್ರಿಗೆ ಕರೆದು ಒಂದೇನಾದ್ರೂ ಅವ್ರಿಗೆ ಪರಿಹಾರ ಕೊಡ್ತಾರೆ. ಒಂದು ಅದು ಅಲ್ಲದೆ ನಮ್ಮ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದರಲ್ಲಿ ಹೋಗಿ ಅವರನ್ನು ಅರ್ಜಿ ಕೊಡೋದು, ಆಫೀಸಲ್ಲಿ ಹೋಗಿ ಈ ತರ ನನಗೆ ಈ ತರ ಒಂದು ಪರಿಹಾರ ಬೇಕಾಗಿದೆ ಅಂತಂದ್ರೆ ಅವರು ಸಹಿತ ಹೆಲ್ಪ್ ಮಾಡ್ತಾರೆ, ಬಂದು ಸಂಬಂಧಪಟ್ಟವ್ರಿಗೆಲ್ಲ ಹೇಳಿ ಅವರು ನ್ಯಾಯ ಕೊಡಿಸ್ತಾರೆ.
0: ಮೇಡಮ್, ಇಷ್ಟೆಲ್ಲ ಕಾನೂನುಗಳ ಬಗ್ಗೆ ಹೇಳ್ತಾ ಇದ್ದೀರಾ, ಈಗ ಇಷ್ಟೆಲ್ಲ ಕಾನೂನುಗಳಿದ್ದು ಇವುಗಳ ತಿಳುವಳಿಕೆ, ಇವುಗಳ ಅರಿವು ಅಷ್ಟಾಗಿ ಇಲ್ಲ, ಇವುಗಳ ತಿಳುವಳಿಕೆ ಯಾಕೆ ಬೇಕು ಅಂತ ತಾವು ಹೇಳ್ತೀರಾ? ಯಾಕೆ ಮುಖ್ಯವಾಗುತ್ತೆ ಈ ಕಾನೂನುಗಳ ಅರಿವು ಅನ್ನುವಂಥದ್ದು ಒಬ್ಬ ಮಹಿಳೆಗೆ ಯಾಕೆ ಮುಖ್ಯ ಆಗುತ್ತೆ?
1: ಇಲ್ಲಾಂದ್ರೆ ಅವಳು ಒಂಥರ ಎಲ್ಲ ಇದ್ದು ಶಿಕ್ಷಣ ಇದ್ದು ಎಲ್ಲ ಇದ್ದು ಒಂಥರ ಕತ್ಲಲ್ಲಿ ಕೂತಂಗೆ ಆಗ್ತದೆ ಅವಳು. ಅವಳ ಜೀವನದಲ್ಲಿ ಏನ್ ಮಾಡ್ಬೇಕು, ಒಂದ್ ಏನಾದ್ ಸಮಸ್ಯೆ ಬಂದ್ರೆ ಅದನ್ನ ಹೆಂಗ್ ಎದುರಿಸೋದು, ಮಾನಸಿಕ ಸ್ಥೈರ್ಯ ಕಳ್ಕೊಂಡ್ಬಿಡ್ತಾಳ ಅವಳು. ನನಗ ಇಲ್ಲಪ್ಪ ಬಂದಿದೆ, ನನ್ಗೆ ಎಲ್ಲರೂ ಕೂಡ ಮೋಸ ಮಾಡ್ತಾ ಇದಾರೆ, ನಾ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಅವಾಗ ಏನ್ ಮಾಡ್ತಾಳ, ನೇರವಾಗಿ ವಕೀಲರ ಕಡೆ ಹೋಗ್ತಾಳ ಅವಳು. ಅವ್ರ ನಾವು ದಾರಿ ತೋರಿಸೋರು ಅವ್ರಿಗೆ, ಇಲ್ಲಮ್ಮ ನೀ ಎದುರುಬೇಡ, ನಾವು ದೇವಿ ನಿನಗೆ ನಿನಗೆ ಏನಾದ್ರೂ ಒಂದು ಪರಿಹಾರ ಕೊಡ್ತೀವಿ. ಈ ಸದ್ಯ ನನ್ನ ಕಡೆ ಒಂದು ಪಾಪ ಒಂದು ಹೆಣ್ಮಗಳು ಬಂದಿದ್ಲು, ಅವನು ಇಲ್ಲೇ ನಿನ್ನೆ ಬಂದಿತ್ತು, ಆ ಏನಾಗಿದೆ ಅವಳು ಗಂಡ ತಿರ್ಕೊಂಡು ಹೋಗ್ಯಾನೆ, ಮಗ ಇದ್ದವ ಒಂದು ದೊಡ್ಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಮಾಡೆ ಅವರು ಇದು ಗಂಡ ತಿರ್ಕೊಂಡ್ಮೇಲೆ ಇವಳಿಗೆ ನೌಕರಿ ಸಿಗಬೇಕಾಗಿತ್ತು ಅದು ಅನುಕಂಪ ಆಧಾರ ಮೇಲೆ. ಆದ್ರೆ ಅವಳಿಗೆ ಏನ್ ಮಾಡಿದ್ಲು, ಮಗನ ಸೆಲಗ್ ಬಿಟ್ಟು ಕೊಟ್ಲು, ಇಲ್ಲ ನನ್ಕಿತನು ಮಗ ಚೆನ್ನಾಗಿ ನೌಕರಿ ಮಾಡ್ತಾನೆ ನಾಳೆ ನನ್ ಸಾಕ್ತಾನೆ ಅನ್ನೋ ಆಶಯ ಬಿಟ್ಕೊಡ್ಲು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು, ಅವನು ಮಗ ನೌಕರಿ ಸೇರಿ ಸ್ವಲ್ಪ ದಿವಸದಲ್ಲಿ ತಾಯಿನ ಮರ್ತು ಬಿಟ್ಟ, ಅವಳಿಗೆ ಏನು ಕೊಡ್ಲಿಲ್ಲ. ಹಿಂಗಾಗಿ ಪಾಪ ಅವಳು ನೊಂದ್ಕೊಂಡು ಉಪಜೀವನಕ್ಕೆ ಏನಾದ್ರೂ ಬೇಕಲ್ಲ, ಹಿಂಗಾಗಿ ಅವಳು ಇದು ಮಾಡ್ಕೊಂಡು ಅವ್ರ ಇವ್ರ ಮನೆ ಕೆಲಸ ಮಾಡ್ಕೊಂಡು ಒಂದು ಸಣ್ಣ ಪುಟ್ಟ ಏನೇನೋ ವ್ಯಾಪಾರ ಮಾಡ್ಕೊಂಡು ಎಲ್ಲ ಇದ್ಲು. ಆಮೇಲೆ ಅವಳು ನಮ್ಮ ಹತ್ರ ಬಂದ್ಲು, ಹೀಗಾಗಿ ನಾವು ಅವಳಿಗೆ ಇದು ಮಾಡಿದ್ವಿ, ಅಲ್ಲಿ ಡಿಪಾರ್ಟ್ಮೆಂಟ್ಗೂ ಹಾಕಿದ್ವಿ. ಈ ತರ ಬರೆದು ಕೊಟ್ಟಿರ್ತಾರೆ ಅವ್ರು ನೌಕರಿ ಸೇರು ಮುಂದೆ, ನಾ ತಾಯಿನೂ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂದು ತರ ಅವನು ಬ್ರೀಚ್ ಆಫ್ ಪ್ರಾಮಿಸ್ ಅಂದ್ರೆ ತನ್ನ ವಚನ ಭ್ರಷ್ಟನಾಗಿದ್ದಾನೆ, ಈ ತರ ಕ್ರಮ ತೋರಿ ಅಂತ ಅಂದ್ವಿ. ಆಮೇಲೆ ಅವಳ ಸಲುವಾಗಿ ನಾವು ಮೇಂಟೆನೆನ್ಸ್ ಹಾಕಿದ್ವಿ ಫ್ಯಾಮಿಲಿ ಕೋರ್ಟ್ದಲ್ಲಿ. ಮತ್ತೆ ಈಗ ಮತ್ತೊಂದು ಕಾನೂನು ಬಂದಿದೆ, ಹಿರಿಯ ನಾಗರಿಕರ ಹಕ್ಕು ಮತ್ತು ಪ್ರೊಟೆಕ್ಷನ್ ಆಫ್ ದಿ ಸೀನಿಯರ್ಸ್ ಫ್ರಮ್ ದಿ ಚಿಲ್ಡ್ರನ್ ಅಂತ ಅದು ಬಂದಿದೆ. ಅದರಲ್ಲಿ ನಾವು ಇದು ಮಾಡ್ತೀವಿ, ಅಸಿಸ್ಟೆಂಟ್ ಕಮಿಷನರ್ ಕಡೆ ಹೋಗಿ ಅಲ್ಲಿ ವಕೀಲರ ನೆರವು ಬೇಡ ಅವರಿಗೆ, ಸೀದಾ ಅವರು ತಂದೆ ತಾಯಿ ಹೋಗಿ ಅಲ್ಲಿ ಅರ್ಜಿ ಹಾಕ್ಬಹುದು. ಈ ತರ ಮಕ್ಕಳಿಂದ ನಮಗೆ ಶೋಷಣೆ ಆಗ್ತಿದೆ, ಅವಳು ನಮ್ಮ ಸರಿಯಾಗಿ ನೋಡುದಿಲ್ಲ, ನಮ್ಮ ಆಸ್ತಿ ಎಲ್ಲ ಮೋಸದಿಂದ ಬರೆಸಿಕೊತಾರ, ನಾಳೆ ನಮ್ಮನ್ನ ಕಡೆಗಣಿಸ್ತಾರ, ನೆಗ್ಲೆಕ್ಟ್ ಮಾಡ್ತಾರ. ಆತರ ಇದ್ರೆ ಇವನ್ ಅವ್ರು ಬರೆದು ಕೊಟ್ಟು ಇದು ವಿಲ್ ಆಗ್ಲಿ ಅಥವಾ ಗಿಫ್ಟ್ ಡೀಡ್ ಆಗ್ಲಿ ಅದನ್ನ ಕ್ಯಾನ್ಸಲೇಷನ್ ಮಾಡಿ ಅವ್ರ ಆಸ್ತಿಯನ್ನು ಅವ್ರಿಗೆ ಮರುಕಳಿಸಿ ಕೊಡಬೇಕಂತ ಒಂದು ಅಧಿಕಾರ ನಮ್ಮ ಕಾನೂನು ಮಾಡಿದೆ. ವಾಪಸ್ ಕೊಡ್ಬೇಕು ಅವ್ರಿಗೆ. ಆ ತರ ಸೀನಿಯರ್ ಸಿಟಿಜನ್ ಆಕ್ಟ್ ಬಂದಿದೆ, ಅದ್ರಲ್ಲಿ ಏನದ ನ್ಯಾಯ ಸಿಕ್ಕೇ ಸಿಗ್ತದೆ ಅವ್ರಿಗೆ, ಅವ್ರೇ ವಕೀಲ ನೆರವು ಬೇಕಾಗಿಲ್ಲ, ಗೌರ್ಮೆಂಟ್ ಎಲ್ಲ ಮಾಡಿಕೊಡ್ತದೆ ಅವ್ರಿಗೆ. ಅಲ್ಲಿಂದ ಏನಾದ್ರೂ ಒಂದ್ ವೇಳೆ ಅವರು ಅಪಸಾತಿ ಮಾಡ್ಕೊಂಡು ಮತ್ತೆ ಆ ತರ ಮಾಡಿದ್ರೆ ಅಪೀಲ್ ಮಾಡಬಹುದು ಅವಳು ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್, ಇದು ಅಸಿಸ್ಟೆಂಟ್ ಕಮಿಷನರ್ ಇಂದ ಡೆಪ್ಯೂಟಿ ಕಮಿಷನರ್ ಹತ್ರ ಸೆಕ್ಷನ್ 16 ಪ್ರಕಾರ ಸೀನಿಯರ್ ಸಿಟಿಜನ್ ಆಕ್ಟ್ ಪ್ರಕಾರ ಅವಳು ಅಪೀಲ್ ಮಾಡಬಹುದು. ಅನ್ಯಾಯ ಅಂತಂದ್ರೆ ಅವಳಿಗೆ ನ್ಯಾಯ ಸಿಗ್ತದೆ.
0: ಅಂದ್ರೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ
1: ಕೋರ್ಟ್ ಹಾಕಬಹುದು. ಕೋರ್ಟ್ ಅಂದ್ರೆ ಅದು ನಮ್ಮ ಅಥಾರಿಟಿ, ನಮ್ಮ ಕಾನೂನು ಪ್ರಕಾರ ಅದು ಒಂದು ಪ್ರಾಧಿಕಾರ, ಅದು ಡಿಸ್ಟ್ರಿಕ್ಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಇರ್ತಾರ ಅಲ್ಲಿ. ಈ ತರ ಎಲ್ಲ ಕಾನೂನು
0: ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ತಾವ್ ಹೇಳ್ತಾ ಇದ್ರಿ ಮಹಿಳೆಗೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅವಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದೆ. ಆದ್ರೆ ಅವಳ ಕಡೆ ದುಡ್ಡಿಲ್ಲ ಇವಾಗ, ಅಂದ್ರೆ ಅವಳು ಕೋರ್ಟಿಗೆ ಹೋಗ್ಬೇಕು ಆದ್ರೆ ಅವಳ ಕಡೆ ದುಡ್ಡಿರಲ್ಲ, ಆವಾಗ ಕಾನೂನು ಅವಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ರೆ ಉಚಿತ ಕಾನೂನು ಏನಾದ್ರೂ?
1: ಉಚಿತ ಕಾನೂನು ನೆರವು ನಮ್ಮೆಲ್ಲ ಎಲ್ಲಾ ಕೋರ್ಟ್ ನಲ್ಲೇ ಮಾಡಿಬಿಟ್ಟಾರ್ರಿ. ಪ್ರತಿಯೊಂದು ಕಡೆ ಎಲ್ಲೇ ಅವರು ದುಡ್ಡಿಲ್ದವ್ರು ಬಂದ್ರೆ ಸಹಿತ ಅವಳಿಗೆ ಫ್ರೀ ಉಚಿತ ಕಾನೂನು ಸಲಹೆ ಕೊಡ್ತೀವಿ, ಮತ್ತೆ ಉಚಿತವಾಗಿ ಪರಿಹಾರವನ್ನು ಕೊಟ್ಟು. ಈಗ ನಿನ್ನೆ ನೋಡ್ರಿ, ಒಬ್ಬಳು ಹೆಣ್ಮಗಳು ಬಂದ್ಲು, ಅವಳಿಗೆ ಜಾಮೀನು ಕೊಡ್ಲಿಕ್ಕೆ ದುಡ್ಡಿಲ್ಲ, ವಕೀಲರು ಕೊಡೋಕೆ ದುಡ್ಡಿಲ್ಲ, ಹೀಗಾಗಿ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಆರ್ಡರ್ ಮಾಡ್ತು, ಇಲ್ಲ ನೀವು ಹೋಗ್ರಿ ಉಚಿತ ಕಾನೂನು ಸಲಹೆ ತಗೋರಿ ಅಂತಂದು. ಜೈಲಿನಾಗ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಇದು ಮಾಡೋದಿಲ್ಲ, ಏನ ವಕೀಲ ಇಡುವ ಶಕ್ತಿ ಇರಂಗಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾ ಕಾನೂನು ನೆರವು ಪ್ರಾಧಿಕಾರ ಇದ್ದಿದ್ದು ಸ್ವಂತ ವಕೀಲರ ಇಟ್ಟು ಅವ್ರ ವತಿಯಿಂದ ನಡೆಸಿಕೊಡ್ತೀವಿ ನಾವು ಕೇಸುಗಳೆಲ್ಲ ಅವಳ ಪರವಾಗಿ. ಅವಳು ಜೈಲಿನ ಕೈದಿ ಇರ್ತಾರೆ ಹೆಣ್ಮಕ್ಳು, ಅವ್ರಿಗೆ ವಕೀಲ ನೀಡಕ್ ಶಕ್ತಿ ಇರಂಗಿಲ್ಲ, ಹಿಂಗಾಗಿ ನಾವು ಜಿಲ್ಲಾ ಕಾನೂನು ಪ್ರಾಧಿಕಾರ ವತಿಯಿಂದ ಎಲ್ಲ ಹೆಣ್ಮಕ್ಳಿಗೆ ನಾವು ಸಂಪೂರ್ಣವಾಗಿ ಉಚಿತ, ಏನೇನು ಇರಂಗಿಲ್ಲ. ಅದೆಲ್ಲ ಕೊಡ್ಬೇಕಾದೆಲ್ಲ ಸರ್ಕಾರವೇ ಕೊಡ್ತದೆ ಅವ್ರ ವಕೀಲರ ಫೀಸ್, ಅವಳ ಕಡೆಯಿಂದ ಏನು ಅಪೇಕ್ಷೆ ಮಾಡೋದಿಲ್ಲ ನಾವು.
0: ಅಂದ್ರೆ ಈ ತರದ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲೆಲ್ಲಿದೆ ಮೇಡಮ್?
1: ಈ ತರ ಪ್ರತಿಯೊಂದು ತಾಲೂಕಿನಲ್ಲಿ ಇದೆ, ತಾಲೂಕ್ ಕೋರ್ಟ್ ನಲ್ಲಿ, ಜಿಲ್ಲಾ ಕೋರ್ಟ್ ನಲ್ಲಿ, ನಮ್ಮ ಹೈಕೋರ್ಟ್ ನಲ್ಲಿ ಇದೆ, ಅಪ್ ಟು ಸುಪ್ರೀಂ ಕೋರ್ಟ್ ತನಕ ಎಲ್ಲಾ ಕಡೆ ಬಂದಿದೆ.
0: ಅಂದ್ರೆ ನಾವು ಇಲ್ಲಿ ತಾಲೂಕಾ ಲೆವೆಲ್ ಅಲ್ಲಿ ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ರಾಜ್ಯದ ಮಟ್ಟಕ್ಕೂ ಹೋಗಬಹುದು,
1: ಹೋಗ್ಬಹುದಲ್ರಿ. ಡಿಎಲ್ಎಸ್ಸಿ ಯೂಶುವಲಿ ಏನಾಗ್ತದೆ ಮೇಡಮ್, ಇದ್ರ ಕರೆದು ಅಲ್ಲಿ ರಾಜಿ ಮಾಡಿ ಬಿಡ್ತಾರ, ಅವ್ರು ಲೋಕ ಅದಾಲತ್ ಅಂತ ತಗೋತಾರೆ, ತಗೊಂಡು ಅದ್ರಲ್ಲಿ ಅವ್ರನ್ನ ಕರೆಸ್ತಾರೆ, ಸಂಬಂಧಪಟ್ಟ ಅವ್ರನ್ನ ಕರೆಸೆ. ಒಂದ್ ಬ್ಯಾಂಕ್ ಕಾಯ್ದೆ ತಗೋರಿ, ಬ್ಯಾಂಕ್ ಸಾಲ ತಗೊಂಡಿರ್ತಾನೆ ತುಂಬಿರೋದಿಲ್ಲ ಅಂತಾರಲ್ಲಿ ಅವ್ರನ್ನ ಕರೆಸ್ತಾರ, ನೀವ್ ಎಷ್ಟು ಕೊಡತಿಪ್ಪ ಹೇಳು, ನೀ ಎಷ್ಟು ಕೊಡ್ತೀವಿ ಹೇಳು, ಇಬ್ರು ಸೆಟಲ್ಮೆಂಟ್ ಮಾಡಿ ಮುಗಿಸ್ಬಿಡ್ತಾರ. ಗಂಡ ಅಂತಿ ಜಗಳ ಇತ್ತಂದ್ರ ಆಯ್ತಮ್ಮ ನೀನು ಹೊಂದ್ಕೊಂಡೋಗು, ನೀನು ಹೊಂದ್ಕೊಂಡೋಗು, ಎಲ್ಲ ಕನ್ಸಿಲೇಟರ್ಸ್ ಅಂತ ಇರ್ತಾರ, ಎಲ್ಲ ಸಂಧಾನಕಾರರು ಇದ್ದು ಅವ್ರನ್ನ ಕರೆಸೆ ಹೊಂದ್ಕೊಂಡು ಅಲ್ಲೇ ಸೆಟಲ್ಮೆಂಟ್ ಆಗಿಬಿಡ್ತಾವ, ಅಪೀಲ್ ಹೋಗೋ ಪ್ರಶ್ನೆ ಇಲ್ಲ ಮೇಡಮ್ ಇದರಲ್ಲಿ. ದಟ್ ಇಸ್ ದ ಫೈನಲ್. ಹಾ, ರಾಜಿ ಒಪ್ಪಂದ ಮಾಡಿ ಎಲ್ಲ ಕೇಸುಗಳು ಮುಗಿಸ್ತಾರ. ಮೋಟರ್ ಅಪಘಾತಗಳು ಕೇಸುಗಳು, ಮತ್ತೆ ಬ್ಯಾಂಕ್ ಸಾಲ ಕಟ್ಟಿರೋದಿಲ್ಲ ಅಂತವ್ರಿಗೆ, ಮತ್ತೆ ಪ್ರಾಪರ್ಟಿ ಮ್ಯಾಟರ್ ಇರ್ತದ, ಹೆಣ್ಮಕ್ಳೆಲ್ಲ ಪಾಲಿಗೆ ಹಾಕಿರ್ತಾರ, ಅವು ಗಂಡ್ಮಕ್ಳು ಕರೆಸಿ ನೀ ಎಷ್ಟು ತಗೋಪ್ಪ ನೀ ಎಷ್ಟು ತಗೋಪ್ಪ ಅಂತಂದು ಅದ್ರಲ್ಲಿ ಪಾಲ ಮಾಡಿ ಕೊಟ್ಬಿಡ್ತಾರ. ಈ ತರ ಬೇರೆ ಬೇರೆ ರಾಜಿ ಒಪ್ಪಂದಗಳಲ್ಲೇ ಮುಗಿದೋಗ್ತದೆ, ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರ ಉಚಿತವಾಗಿ ಅದು ಮಾಡಿಕೊಡ್ತಾರೆ.
0: ಮೇಡಮ್, ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇದ್ದೀರಾ.
2: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
3: ನಾನು ಭಾರತಿ ವಿಷ್ಣುವರ್ಧನ್, ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

0: ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರಮೀಳಾ ಹಂಪಣ್ಣನವರ್, ಹಿರಿಯ ನ್ಯಾಯವಾದಿಗಳು. ಮೇಡಮ್, ಈಗ ಒಂದು ಕುಟುಂಬ ಅಂತ ಬಂದಾಗ ಸಮಸ್ಯೆ ಅನ್ನೋದಿದ್ದೇ ಇರುತ್ತೆ. ಒಂದು ಮಹಿಳೆಗೆ ಒಂದು ಸಮಸ್ಯೆ ಅಂತ ಬಂದಾಗ ಅವಳಿಗೆ ಯಾರ ಕಡೆನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹಾಗೇನೆ ಅವಳಿಗೆ ಮನೆ ಬಿಟ್ಟು ಹೋಗೋದಕ್ಕೂ ಆಗುದಿಲ್ಲ, ಅಂದ್ರೆ ಒಂದು ಮರ್ಯಾದೆ ಪ್ರಶ್ನೆ ಅಂತ ಅಲ್ಲಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಅವಳಿಗೆ ಯಾವ್ದಾದ್ರು ಪರಿಹಾರ ಅನ್ನುವಂಥದ್ದು ಅದೇ ಮನೆಯಲ್ಲೇ ಇದ್ಕೊಂಡು ಅವಳಿಗೆ ಪರಿಹಾರವನ್ನು ಏನಾದರೂ ನೀಡಲಿಕ್ಕೆ ಆಗುತ್ತೆ
1: ಮೇಡಮ್? ಅಂತ ಕೇಸ್ಗಳು ಸಾಕಷ್ಟು ನನ್ನ ಹತ್ರ ಇದೆ. ಯಾಕಂದ್ರೆ ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ಅಂತ ಹೇಳಿ ಕೌಟುಂಬಿಕ ದೌರ್ಜನ್ಯ, ಕೌಟುಂಬಿಕ ಹಿಂಸೆ ವಿರುದ್ಧ ಪ್ರತಿಭಟಿಸೋದು. ಏನಂದ್ರೆ ಅವಳಿಗೆ ಹೇಳ್ಕೊಳಕ್ ಆಗ್ತಿದ್ದಿಲ್ಲ. ಆಕ್ಚುಲಿ ಒಂದು ಹುಡುಗಿ ನನ್ನ ಕಡೆ ಬಂತು, ಅವಳಿಗೆ ಕಣ್ಣು ಇದ್ದಿದ್ದಿಲ್ಲ. ಆಕ್ಚುಲಿ ನಮ್ಮ ರಿಲೇಟಿವ್ಸ್ ಬಗ್ಗೆ ಕಣ್ಣಿಲ್ಲ, ಏನೂ ಇಲ್ಲ. ಆಮೇಲೆ ಗಂಡ ಏನ್ ಮಾಡಿದಾಗ ಕಣ್ಣಿಲ್ಲ ಅಂದು ಬೇರೆ ಹೆಂಡತಿ ಇಟ್ಬಿಟ್ಟ ಮನೆಯಲ್ಲಿ. ಆಮೇಲೆ ಅತ್ತೆ ಮಾವ ಎಲ್ಲರೂ ಕಾಡ್ಲಿಕ್ಕೆ ಶುರು ಮಾಡಿದ್ರು ಅವಳಿಗೆ. ಆಮೇಲೆ ಇದನ್ನ ನೋಡ್ಕೊಂಡು ಪಾಪ ಅವಳಿಗೆ ಏನಾಯ್ತು, ಜೀವನ ನಡೆಸೋದೇ ಕಠಿಣ ಆಯ್ತು ಮನೆಯಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳಿದೆ, ಆಮೇಲೆ ನಿನಗೆ ಕಣ್ಣು ಕಾಣಿಸೋದಿಲ್ಲ, ನೀನು ಅಡುಗೆ ಮನೇಲಿ ಬರಬೇಡ, ನಿನಗೆ ಇದು ಮಾಡೋದಿಲ್ಲ, ಎಲ್ಲ ಗಂಡ ಬೇರೆದಕ್ಕಿಂತ ಅಂತ ಇಟ್ಕೊಂಡ್ಬಿಟ್ಟ, ಜೀವನನೇ ಹಾಳತ್ತವಳದೆ. ಆವಾಗ ಅವಳು ಮತ್ತೆ ನನ್ನ ಹತ್ರ ಅಂದ್ರೆ ಫೋನ್ ಮಾಡಿ, ಅಕ್ಕ ನನಗೆ ಈ ತರ ಇದೆ, ನನಗೆ ಭಾಳ ಕಾಡಾಕತ್ತಾರ, ನೀನೇ ಉಳಿಸು ಅಂತಂದ್ರು. ಆಮೇಲೆ ನಾನು ಧಾರವಾಡಕ್ಕೆ ಕೊಟ್ಟಿರಿ ಅಕ್ಕಿನ. ಮತ್ತೆ ಧಾರವಾಡಕ್ಕೆ ಹೋದ್ವಿ, ಇಲ್ಲಿ ಪೊಲೀಸ್ ವೈಸಲ್ ಗಾಡಿ ತಗೊಂಡು ಧಾರವಾಡಕ್ಕೆ ಹೋದ್ವಿ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮನೆಗೆ ಹೋದ್ವಿ. ಅವ್ರ ಕಣ್ಣಾರೆ ಕಂಡ್ರು, ಅವ್ರ ಅತ್ತಿನ ಸ್ವಂತ ಕಾಡ್ತಾ ಇದ್ದ, ಇಲ್ಲ ನಿನ್ ಕಣ್ಣಿಲ್ಲ, ನಿನಗ ಅಡಿಗೆ ಮಾಡಬೇಡ, ಊಟಕ್ಕೆ ಹಳಸಿದ್ದು ಊಟ ಹಾಕುದು ಅವಳಿಗೆ. ಮತ್ತೆಲ್ಲ ಒಂದು ನಡೆಯುವುದರಲ್ಲಿ ಮನೆ ಇಡುದು, ಇಳಿಗೆ ಮನೆ ಇಡುದು, ತೊಂದರೆ ಮಾಡಕ್ ಅಂತ ಹೇಳಿ ಊಟಕ್ಕೆ ಮನೆಯಿಂದ ಹೋಗ್ಲಿ ಅನ್ನೋದು
0: ದೈಹಿಕ ಹಿಂಸೆ.
1: ಹಾ, ಹಿಂಗಾಗಿ ಏನ್ ಮಾಡಿದ್ವಿ, ಅವಳು ಕರ್ಕೊಂಡ್ ಬಂದ್ವಿ. ನಾವು ಕರ್ಕೊಂಡ್ ಬಂದು ಕೌಟುಂಬಿಕ ದೌರ್ಜನ್ಯ ಕೇಸ್ ಹಾಕ್ಬಿಟ್ಟಿವಿ, ಗಂಡನ ಮನೆಯವ್ರ ಮೇಲೆ, ಗಂಡನ ಮೇಲೆ ಎಲ್ಲ ಹಾಕಿದ ತಕ್ಷಣ ಆಮೇಲೆ ಅವರು ಇದು ಬಂದ್ರು. ಅಂದ್ರೆ ಒಂದ್ ಎರಡು ವರ್ಷಲ್ಲೇ ಬಂದ್ರು ಅವರು. ಬಂದ್ವಿ, ಇಲ್ಲ ನಮ್ ತಪ್ಪಾಯ್ತು, ಮತ್ತೆ ನಾವ್ ಇದು ಮಾಡ್ತೀವಿ. ಆದ್ರೆ ಅದರಲ್ಲೇ ಮೇಂಟೆನೆನ್ಸ್ ಕೇಳಿದ್ವಿ ನಾವು. ಈ ಇಬ್ರು ಚಿಕ್ಕ ಮಕ್ಕಳಿದ್ರು, ಅವಳನ್ನು ತಗೊಂಡ್ ಬಂದ್ಬಿಟ್ಲು ಅವಳು. ಅವಳಿಗೆ ಅವಳ ಸಲುವಾಗಿ ತವ್ರ ಮೇಲೆ ಇದ್ದುಕೊಂಡು ಮೇಂಟೆನೆನ್ಸ್ ಎಲ್ಲ ಕೇಳಿದ್ವಿ ನಾವು. ಮತ್ತೆ ಅವಳಿಗೆ ಇರಾಕ್ ಒಂದ್ ಸೆಪರೇಟ್ ರೆಸಿಡೆನ್ಸ್, ರೈಟ್ ಆಫ್ ದಿ ಸೆಪರೇಟ್ ರೆಸಿಡೆನ್ಸ್, ಅದು ಪ್ರೊವಿಷನ್ ಇದೆ ಸೆಕ್ಷನ್ 89 ಸೆಕ್ಷನ್ 20 ತೆಳಗ, ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ತೆಳಗ ಪ್ರೊವಿಷನ್ ಇದೆ. ಅವಳು ಅದೇ ಮನೆಯಲ್ಲಿ ಸೆಪರೇಟ್ ಆಗಿದ್ದು ತನ್ನ ಮಕ್ಕಳನ್ನ ತನ್ನ ನೋಡ್ಕೋಬಹುದು. ಒಂದು ಇಲ್ಲ ತವ್ರ ಮನೆಯಲ್ಲಿ ಒಂದ್ ಒಳಗೆ ಇದ್ಲಂದ್ರೆ ಮೇಂಟೆನೆನ್ಸ್ ಕೊಡ್ತಾನೆ ಗಂಡ. ಈ ತರ ಒಂದು ಪರಿಹಾರ ಕೊಡಿಸಿದ್ವಿ ಅವಳಿಗೆ. ಈಗ ಅವಳು ಆರಾಮಿದ್ದಾಳೆ, ಏನ್ ತೊಂದ್ರೆ ಇಲ್ಲ.
0: ನಮೀಗ ಅವರು ಅವ್ರ ಗಂಡ ಇವರಿಗೆ ಜೀವನಾಂಶ ಕೊಟ್ರು ಅಂತ, ಇವಾಗ ಜೀವನಾಂಶ ಕೊಡ್ಲಿಲ್ಲ ಅಂದ್ರೆ ಅವಾಗ ಏನಾದ್ರು ಕಾನೂನು ಅವಳಿಗೆ ನೆರವು ಮಾಡುತ್ತಾ
1: ಬರ್ತದೆ? ಅದೇ ಜೀವನಾಂಶ ಕೊಡ್ಲಿಲ್ಲ ಅಂತಂದ್ರೆ ನಾವು ಇದು ಮಾಡ್ತೀವಿ, ಗಂಡನ ಮೇಲೆ ಆಕ್ಷನ್ ತಗೋತಾರೆ. ಇಲ್ಲ ಮತ್ತೆ ನೀನು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಇದು ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಜೈಲಿನಲ್ಲಿ ಹಾಕಿ. ಮತ್ತೆ ಇಲ್ಲ ಒಂದ್ ತಿಂಗಳ ಟೈಮ್ ಕೊಡ್ತಾರೆ ಅವನಿಗೆ, ನೀನು ಅಷ್ಟೊಗ್ ದುಡ್ಡು ತುಂಬಿ ಹೊರಗೆ ಬರೋದು. ಇಲ್ಲಾರ ಜೈಲಿನಲ್ಲಿ ಹಾಕಿ, ಅವ್ನು ಏನಾದ್ರೂ ನೌಕರಿ ಇತ್ತು ಅಂದ್ರೆ ನೌಕರಿಯಿಂದ ಸಂಬಳ ಬರುವಂಗ ಮಾಡ್ತಾರೆ. ಇವಳ ಹೆಸರಿನಿಂದ 50% ಸ್ಯಾಲರಿ ಶುಡ್ ಬಿ ಗಿವನ್ ಟು ದಿ ವುಮನ್ ಮಾಡ್ತಾರೆ. ಇಲ್ಲ ಅವ್ನ ಆಸ್ತಿ ಇತ್ತಂದ್ರೆ ಆಸ್ತಿನ ಮುಟ್ಟುಗೋಲ್ ಹಾಕೋತಾರೆ ಕೋರ್ಟ್ನಿಂದ. ಅವ್ನ ಏನಾದ್ರು ಪ್ರಾಪರ್ಟಿ ಇತ್ತಂದ್ರೆ ಪ್ರಾಪರ್ಟಿ ಮುಟ್ಟುಗೋಲ್ ಹಾಕೋತಾರೆ, ಕ್ರಿಮಿನಲ್ ಮಿಸ್ಲೇನಸ್ ಮೇಂಟೆನೆನ್ಸ್.
0: ಇವಾಗ ಇಂತಹ ಸಂದರ್ಭದಲ್ಲಿ ಹೆಂಡತಿಗೂ ಕೂಡ ಏನಾದ್ರೂ ನೌಕರಿ ಇದ್ದು ಅವಳು ಕೂಡ ಏನಾದ್ರೂ ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ಲು ಅನ್ನೋದಾದ್ರೆ, ಇಲ್ಲಿ ಗಂಡನಾದವನು ವಾದ ಮಾಡಬಹುದಾ, ಅವಳು ಅವಳ ಸಂಪಾದನೆಯನ್ನ ಅವಳಿಗಾಗಿ ಅವಳ ಜೀವನಕ್ಕಾಗಿ ಅವಳಿಗೆ ಹಣ ಇದೆ ನಾನ್ಯಾಕೆ ಕೊಡಬಹುದು ಅಂತ ಅವ ವಾದ ಮಾಡಬಹುದಾ ಇಲ್ಲಿ?
1: ಅವಾಗ ಅದು ಒಂದು ಕೇಸ್ ಇದೆ. ಅವಾಗ ಕೋರ್ಟ್ ನಮ್ಮ ಮಾನ್ಯ ನ್ಯಾಯಾಲಯ ಏನ್ ಮಾತಾದ, ಗಂಡನ ಇನ್ಕಮ್ ಆದಾಯ ಹೆಂಡತಿ ಆದಾಯ ನೋಡ್ತದ. ಅವಳು ತಾನು ಇದ್ದು ಸಾಕಷ್ಟೆಲ್ಲ ಸಫಿಶಿಯಂಟ್ ಇದ್ದು ಸಹಿತ ಬೇಡಿದ್ರು ತಪ್ಪು, ಅಂತ ಕೇಸಲ್ಲಿ ಅರ್ಜಿಯನ್ನು ತಳ್ಳಿ ಹಾಕ್ತದ. ಒಂದ್ ವೇಳೆ ಅವಳಿಗೆ ಅಗ್ರಿ ಚಿಕ್ಕದಾದ ಒಂದ್ ತಿಂಗಳ ಒಂದ್ 10,000 ಅಂತ ತಗೋರಿ, ಅಂದ್ ಸಣ್ಣದ ಒಂದ್ ಸಣ್ಣ ಪುಟ್ಟ ಕೆಲಸ ಇರ್ತದ, ಅದ್ರಲ್ಲಿ ಜೀವನ ನಡೆಯಲ್ಲ ಮಕ್ಕಳದು ಅವಳದು. ಅದಕ್ಕೇನೆ ಅಡಿಷನ್ ನನಗೆ ಇಷ್ಟ ಅದೇ ರೀ, ನನಗೆ ಮ್ಯಾಲೆ ಇಷ್ಟು ಕೊಡಿಸ್ರಿ ಅಂತ ಅವಳು ವಾದ ಮಾಡಬಹುದು. ಮಾಡಿ ಆಮೇಲೆ ಆ ಗಂಡನ ಆದಾಯದಲ್ಲಿ ಅರ್ಧ ಅವಳಿಗೆ ಸಿಗ್ತದ, ಮಕ್ಕಳಿಗೆ ಅವಳಿಗೆ ಸಿಗ್ತದೆ.
0: ಅಂದ್ರೆ ಇಲ್ಲಿ ಅವಳು ವಾದ ಮಾಡ್ಬೇಕಾದ್ರೆ ಅವಳು ಏನಾದ್ರು ಪುರಾವೆಗಳನ್ನ
1: ಅವನು ಪಗಾರ ಎಷ್ಟು ನಂದೆಷ್ಟು ಇಬ್ಬರದು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅವಳದ ಆದಾಯ ತೋರಿಸ್ಬೇಕು, ಅವನ ಆದಾಯ ತೋರಿಸ್ಬೇಕು, ಅಥವಾ ಅವ್ನ ಹೊಲದ ಏನರ ಇನ್ಕಮ್ ಬಂದ್ರೆ ಅದು ತೋರಿಸ್ಬೇಕು, ಅಥವಾ ಪ್ರಾಪರ್ಟಿ ಉತ್ತಾರ ಎಲ್ಲ ತೋರಿಸ್ಬೇಕು, ರಿಕಾರ್ಡ್ ಆಫ್ ರೈಟ್ಸ್ ಎಲ್ಲ ಹೊಲದ್ದೆಲ್ಲ ಉತ್ತಾರಲ್ಲಿ ತೋರಿಸಿ, ಅವ್ನ್ ತಿಂಗಳ ಇಷ್ಟ ಅಂದ್ರೆ ವರ್ಷಕ್ಕೆ ಇಷ್ಟು ಕಬ್ಬು ಬೆಳಿತಾನೆ, ಅವನಿಗೆ ಇಷ್ಟು ಆದಾಯ ಬರ್ತದೆ, ನನಗೆ ಅದ್ರಲ್ಲಿ ಕೊಡಿಸ್ರಿ. ಮಕ್ಕಳಿಗೆ ಅವಳಿಗೆಲ್ಲ ಬೇಡ್ಲಿಕ್ಕೆ ಬರ್ತದೆ, ಒಂದ್ ವೇಳೆ ಮಕ್ಕಳಿಲ್ಲ ಒಬ್ಬಳು ಬೇಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಆಮೇಲೆ ಈಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಸಲುವಾಗಿ ಬಹಳ ಸ್ಕೀಮ್ಗಳು ತಂದಿದ್ದಾರೆ. ಅದರಲ್ಲಿ ಒಂದೇನಿದೆ, ಮುದ್ರಾ ಲೋನ್ ಯೋಜನೆ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ತಂದಿದೆ. ಅದರಲ್ಲಿ ಆ ಪ್ರಕಾರ ಅದನ್ನೇ ಕರ್ನಾಟಕ ಕಾಯಕ ಯೋಜನಾ ಸ್ಕೀಮ್ ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ಏನ್ ಮಾಡುದು, ಹೆಣ್ಮಕ್ಳಿಗೆ ನಾವು ಸಣ್ಣ ಉದ್ಯೋಗ ನಡೆಸ್ತಾರಲ್ಲ ಅಂತವ್ರಿಗೆ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ, 5 ಲಕ್ಷ ತನ ಸಾಲ ಕೊಡ್ತಾರೆ, 0% ಇಂಟ್ರೆಸ್ಟ್, ಏನು ಕೊಡಬೇಕಾಗಿಲ್ಲ. ಅದರಲ್ಲಿ ಅವರು ಪಲ್ಲೆ ಮಾರ್ತಾರ, ಪಲ್ಲೆ ಮಾರ್ಲಿಕ್ಕೆ ನಡೆಸ್ತಾರ, ಮತ್ತೆ ಮೇಸ್ ನಡೆಸಬಹುದು, ಬ್ಯೂಟಿ ಪಾರ್ಲರ್ ನಡೆಸಬಹುದು, ಅಥವಾ ಬೇಕರಿ ನಡೆಸಬಹುದು, ಅಂತರಲ್ಲೇ ಅವ್ರ ಜೀವನ ಆಧಾರ ಮಾಡ್ಕೋಬಹುದು. 10 ಲಕ್ಷಕ್ಕಿಂತ ಹೆಚ್ಚು ಒಂದ್ ವೇಳೆ ಲೋನ್ ತಗೊಂಡ್ರೆ ಅದಕ್ಕೆ 4% ಬಡ್ಡಿ ಕಟ್ಟೋದು. ಹಿಂಗಾಗಿ ಎಲ್ಲಾ ಬ್ಯಾಂಕ್ಗಳಿಗೆ ಎಲ್ಲಾ ನಿರ್ದೇಶನ ನೀಡಲಾಗಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ. ಮುದ್ರಾ ಯೋಜನೆ ಅಂತ ಬಂದದ, ಅದ್ರ ಪ್ರಕಾರ ಬಹಳ ಜನ ಅದ್ರ ಲಾಭ ಪಡ್ಕೊಂಡಾರೆ, ಪಡಿತಾ ಇದ್ದಾರೆ ಇನ್ನು ಹೆಣ್ಮಕ್ಳು. ಆಮೇಲೆ ಆಮೇಲೆ ಹೆಣ್ಮಕ್ಳಿಗೆ ಅವ್ರಿಗೆ ಎಲ್ಲ ಇದರಿಂದ ವಿಕ್ಟಿಮ್ಸ್ ಆಗಿರ್ತಾರಲ್ಲ, ಅಟ್ರಾಸಿಟಿ ಆಗಿರ್ತಾರ ಅವ್ರಿಗೆ, ಎಸಿಡ್ ಗೊಜ್ಜಿರ್ತಾರ ಅಂತವ್ರಿಗೆ, ಆ ಹೆಣ್ಮಕ್ಳಿಗೆಲ್ಲ ಸಾಂತ್ವನ ಕೇಂದ್ರ ಅಂತ ಇಟ್ಟಿರ್ತಾರೆ. ಸಾಂತ್ವನ ಸ್ಕೀಮ್ ಇಟ್ಟಿದ್ದಾರೆ. ಟು ಪ್ರೊವೈಡ್ ದ ನೆಸೆಸರಿ ಟೈಮ್ಲಿ ಹೆಲ್ಪ್ ಟು ವುಮನ್ ಹೂ ಆರ್ ವಿಕ್ಟಿಮ್ಸ್ ಆಫ್ ದಿ ವೇರಿಯಸ್ ಅಟ್ರಾಸಿಟೀಸ್ ಲೈಕ್ ಆಸಿಡ್ ಅಟ್ಯಾಕ್, ರೇಪ್, ಕಿಡ್ನಾಪಿಂಗ್, ಏನಾದರೂ ಆದರೆ ಅಂಥವ್ರಿಗೆ ಸಾಂತ್ವನ ಕೊಡಲಿಕ್ಕೆ ಸಾಂತ್ವನ ಕೇಂದ್ರ ಇದೆ. ಮತ್ತು ಹೆಣ್ಮಕ್ಳು ವರ್ಕಿಂಗ್ ವುಮನ್ ಒಬ್ಬೊಬ್ಬರೇ ಬೇರೆ ಊರಲ್ಲಿ ಬಂದು ನಿಂದಿರ್ತಾರಲ್ಲ ಅಂಥವ್ರಿಗೆ ಸರ್ಕಾರ ಹಾಸ್ಟೆಲ್ಗಳು ಮಾಡಿದಾರೆ, ವರ್ಕಿಂಗ್ ವುಮನ್ ಹಾಸ್ಟೆಲ್ ಅಂತ ಮಾಡಿದ್ದಾರೆ. ಮತ್ತು ಈಗಿನ ಸದ್ಯ ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಗೌರ್ಮೆಂಟ್ ಗೃಹ ಜ್ಯೋತಿ ಸ್ಕೀಮ್ ಮಾಡಿದೆ. ಮನೆಯಲ್ಲೆಲ್ಲ ಯೂನಿಟ್ ಫ್ರೀ, 200 ಯೂನಿಟ್ ತನಕ ಫ್ರೀ ಕೊಟ್ಟಿದ್ದಾರೆ. ಮತ್ತು ಈಗ ಸದ್ಯ ನಡೀತಾ ಇದೆ ಗೃಹಲಕ್ಷ್ಮಿ ಸ್ಕೀಮ್ ಫಾರ್ ಆಲ್ ವುಮನ್, ಎಲ್ಲ ಹೆಣ್ಮಕ್ಳು 2,000 ಕುಟುಂಬದ ಮುಖ್ಯಸ್ಥ ಮಹಿಳೆಗೆ 2,000 ರೂಪಾಯಿ ಕೊಡೋದು. ಆಮೇಲೆ ಶಕ್ತಿ ಸ್ಕೀಮ್ ಫಾರ್ ಫ್ರೀ ಏರ್ ಬಸ್, ಫ್ರೀ ಬಸ್ನಲ್ಲೇ ಎಲ್ಲ ಈಗ ನೋಡ್ತಾ ಇದ್ರಲ್ಲ ನೀವು. ಹಿಂಗಾಗಿ ಮಹಿಳೆಯರು ಎಷ್ಟು ಬೇಕು ಅದಕ್ಕಿಂತಲೂ ಶಕ್ತಿವಂತರಾಗ್ಬಿಟ್ಟಾರೆ. ಮೊದಲಿನಕ್ಕಿಂತ ಪುರುಷರನ್ನ ಎಲ್ಲ ಹಿಂದೆ ಹಾಕಿ ಮಹಿಳೆಯರು ಮುಂದೆ ಹೊಂಟಾರ ಅಂತ ಹೇಳೋದು ನನಗಾಗಲಿ ಸಂತೋಷ ಅನಿಸ್ತದೆ. ಆದರೆ ಅದು ದುರುಪಯೋಗ ತಗೋಬಾರ್ದು. ಒಂದು ನಾನಂತೆ ಒಂದು ಎಲ್ಲ ಹೆಣ್ಮಕ್ಳ ಕಿವಿ ಮಾತು, ನಮ್ಮ ಸರ್ಕಾರ ಏನು ಕೊಡ್ತದೆ ಅದನ್ನು ತಾವು ಅಷ್ಟೇ ಸ್ವೀಕರಿಸಿ ಎಲ್ಲರಿಗೂ ಅವಕಾಶ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ಹೋಗ್ತಿರ್ತಾರೆ, ಎಲ್ಲ ಸೀಟ್ ಹೆಣ್ಮಕ್ಳು ಹಿಡ್ಕೊಂಡು ಕೂತ್ರೆ ಸ್ಕೂಲ್ ಹುಡುಗರು ಪಾಪ ಮುಂದೆ ಗಣಿಸರು ಅವರೆಲ್ಲ ಏನು ಮಾಡಬೇಕು, ಮನೆ ನೋಡಿದೆ ಟಿವಿನಲ್ಲಿ ಹೋಗ್ತಾ ಹೋಗ್ತಾ ಒಂದು ಸಣ್ಣ ಹುಡುಗ ಪಾಪ ಬಿತ್ತು ಸ್ಕೂಲಿಂದ, ಒಂದು ಅಮ್ಮ ಇತ್ತು ಪಾಪ ಅದನ್ನು ಕೆಡೆಯೋರು. ಹಿಂಗೆಲ್ಲ ತಳ್ಳಾಟ ಮಾಡಿ ಮಾಡಿ ಸರ್ಕಾರದ ಯೋಜನೆ ಎಲ್ಲಾನು ಅವ್ರಿಗೆ ದುರುಪಯೋಗ ತಗೊಳಕತ್ತಾರ, ಆ ತರ ತಗೋಬಾರ್ದು. ಮತ್ತೆ ಇದರಲ್ಲಿ ಡೌರಿ ಪ್ರಾಹಿಷೇರಿ ಆಕ್ಟ್ ಅಲ್ಲಿ ಈ ಹೆಣ್ಮಕ್ಳು ಏನ್ ಮಾಡ್ತಾರ ಬೇಕಂತಲೇ ಕೇಸ್ ಹಾಕ್ಬಿಡ್ತಾರ. ಗಂಡ ಅಷ್ಟೇ ಅಲ್ಲ, ಆ ನಾದ್ನಿಯರ ಮೇಲೂ ಮತ್ತೆ ತಂದೆ ತಾಯಿ ಅವ್ರ ತಂದೆ ತಾಯಿ ಎಲ್ಲರೂ ಏಜ್ ಅದರ ಮೇಲೆ ನಾದ್ನಿಯರ ಗಂಡಗಳ ಮೇಲೂ ಕೇಸ್ ಹಾಕ್ತಾರೆ. ಈ ಕಪ್ಪಿಯವ್ರ ಮೇಲೆ ಶೇಡಾ ತಗೊಂಡಂತೆ ಆಕ್ಚುಲಿ ಅವ್ರು ಇರಂಗಿಲ್ಲ, ಪಿಕ್ಚರ್ ಅಲ್ಲಿ ಇರೋದಿಲ್ಲ, ಗಂಡ ಅಂತ ಇಬ್ಬರೇ ಇರ್ತಾರೆ ಸೆಪರೇಟ್. ಆದ್ರೆ ಇವ್ರು ತೊಂದರೆ ಮಾಡೋ ಉದ್ದೇಶದಿಂದ ಎಲ್ಲರೂ ಸೇರಿಸ್ಕೊಂಡ್ಬಿಡ್ತಾರೆ. ಈಗ ಕಾನೂನು ದುರುಪಯೋಗ ಆಗ್ತಾ ಇದೆ, ಅದರಿಂದ ಸಲ ಕಾನೂನು ಅಮೆಂಡ್ಮೆಂಟ್ ತಂದಿದೆ. ಈಗ ಏನಾದರೂ ಡೌರಿ ಕಂಪ್ಲೇಂಟ್ ಬಂತಂದ್ರೆ ಬರೀ ಗಂಡನ ವಿಚಾರಣೆ ಅಷ್ಟೇ ಮಾಡ್ತಾರೆ, ಬಾಕಿದವ್ರು ವಿಚಾರಣೆ ಮಾಡೋದಿಲ್ಲ. ಈಗ ಹಿಂಗಾಗಿ ದುರುಪಯೋಗದಕ್ಕೂ ಸ್ವಲ್ಪ ಅಂದ್ರೆ ಕಾನೂನು ಉಪಯೋಗ ತಗೋಬೇಕು, ದುರುಪಯೋಗ ಮಾಡಬಾರ್ದು ಅನ್ನೋದು ನಂದೊಂದು ಕಿವಿ ಮಾತು ಮಹಿಳೆಯರಿಗೆ. ಹಾಂ, ಮಹಿಳೆಯರಿಗೆ ಸೆಕ್ಸುಯಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕಿಂಗ್ ಪ್ಲೇಸ್ ಆರ್ಟಿಕಲ್ 14 ಏನು ಹೇಳ್ತದೆ, ಎಲ್ಲ ಒಂದು ಇದರಲ್ಲೇ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನದಲ್ಲಿ ಅದನ್ನು ಹೇಳ್ತೈತಿ. ಎಲ್ಲ ಹೆಣ್ಮಕ್ಳು ಒಟ್ಟಿಗೆ ಸೇರಿ ಒಂದು ಪ್ರತಿಭಟನೆ ಮಾಡ್ತಾರೆ, ಎಲ್ಲ ಲೈಂಗಿಕ ಶೋಷಣೆ ಆಗ್ತಾ ಇದೆ ಅಂತಂದ. ಅದಕ್ಕೆ ಗುಲಾಬಿ ಗ್ಯಾಂಗ್ ಅಂತೇಳಿ ಒಂದು ಫಿಲ್ಮ್ ಬಂದಿತ್ತು ನೋಡ್ರಿ, ಆ ಪಿಂಕಿ ಅಂತೇಳಿ, ಪಿಂಕ್ ಅಂತೇಳಿ ಫಿಲ್ಮ್ ಬಂದಿತ್ತು. ಅದರಲ್ಲೇ ಏನಾಗ್ತದೆ, ಎಲ್ಲ ಹೆಣ್ಮಕ್ಳು ತಮ್ಮ ಮೇಲೆ ಶೋಷಣೆ ನಡೆದ, ಅದಕ್ಕೆ ನಮ್ನೆಲ್ಲಾನು ಸಮಾನವಾಗಿ ಕಾಣ್ರಿ, ಸಮಾನವಾಗಿ ವೇತನ ಕೊಡ್ರಿ ನಮಗೆಲ್ಲ ಅಂತಂದು ಇದು ಮಾಡಿದ. ಅದರಲ್ಲೆಲ್ಲ ಪಿಕ್ಚರ್ನಲ್ಲಿ ಬಂದಿದೆ. ಅದರಲ್ಲಿ ಮಾಧುರಿ ದೀಕ್ಷಿತ್ ರಜ್ಜು ಆಗಿ ಕಾಣಿಸಿಕೊಂಡಿದ್ದಾರೆ. ಆಮೇಲೆ ಹೀಗಾಗಿ ಎಲ್ಲ ಮೇಲೆ ಒಕ್ಕಟ್ಟಾಗ್ಬಿಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ತಲಾಖ್ ತಲಾಖ್ ಹೊಸದು ಒಂದು ಇದು ಬಂದಿದೆ, ಕಾನೂನು ಬಂದಿದೆ 2019 ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿ ಬಂತು. ಅದ್ರ ಪ್ರಕಾರ ಯಾವುದೇ ಮುಸ್ಲಿಂ ಗಂಡ ಇದ್ದವನು ಯಾವುದೇ ಒಂದು ಅನ್ರಿಟನ್ ಬರೀಲಿಕ್ಕೆ ಓರಲ್ಲಿ ಆಗಿ ಹೇಳ್ಬಿಟ್ರೆ ನಡೀತು. ಮೊದಲೆಲ್ಲ ಅದು ಅವ್ರ ಜಾತಿಯಲ್ಲಿ ಅಂದ್ರೆ ಅವ್ರ ಧರ್ಮದಲ್ಲಿ ಏನಿತ್ತು, ಇಲ್ಲ ಅದೆಲ್ಲ ಕರೆಕ್ಟ್ ಅವ್ನು ಗಂಡ ಸೈನ್ ಮಾಡ್ತಾನೆ ಅದೆಲ್ಲ ಕರೆಕ್ಟ್ ಅಂತ ಅಂತಿದ್ರು. ಆದ್ರೆ ಈಗೇನಾಗಿದೆ, ಪಾರ್ಲಿಮೆಂಟ್ನಲ್ಲಿ ಅದು ಕಾನೂನಾಗೆ ಇಲ್ಲ, ಆತರ ಮಾಡಿದ್ರೆ ಅವನಿಗೆ ಶಿಕ್ಷೆ ನೀಡ್ತಾರೆ, 3 ತಿಂಗಳವರೆಗೆ ಶಿಕ್ಷೆ ಇದೆ ಅವನಿಗೆ. ಮತ್ತೆ ಅವನು ಆತರ ಹೇಳಲಿಕ್ಕೆ ಬರುದಿಲ್ಲ, ಏನ ಡೈವರ್ಸ್ ಬೇಕಾದ್ರೂ ಬಂದು ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ಕೋರ್ಟ್ ಮುಖಾಂತರ ಡೈವರ್ಸ್ ತಗೋಬೇಕು. ತಲಾಕ್ ತಲಾಕ್ ತ್ರಿವಳಿ ತಲಾಕ್ ಅಂತಾರಲ್ಲ ಅದೆಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ. ಹಿಂಗಾಗಿ ಬಹಳಷ್ಟು ಸುಧಾರಣೆ ಬಂದಿದೆ. ಮತ್ತೆ ಹಿಂದೂ ಸಕ್ಸೇಷನ್ ಆಕ್ಟ್ ಪ್ರಕಾರ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಸಮಭಾಗ ಸಿಗ್ತದೆ, ಈಗೆಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ತಾರತಮ್ಯ ಇಲ್ಲ ಈಗ. ಮತ್ತೀಗ ಅನ್ಸಿಸ್ಟಲ್ ಪ್ರಾಪರ್ಟಿಯಲ್ಲಿ ಸಹಿತ ಅವ್ರಿಗೆ ಅರ್ಧ ಭಾಗ ಸಿಕ್ಕೆ ಸಿಗ್ತದೆ. ಈಗ ಒಂದು
0: ಹೆಣ್ಮಕ್ಳು
1: ಪಿತ್ರಾರ್ಜಿತ ಆಸ್ತಿ, ಮತ್ತೆ ಅವಳು ತಂದೆ ಸ್ವಂತ ಗಳಿಸಿದ ಆಸ್ತಿಯಲ್ಲಿ ಸಹಿತ ಅರ್ಧ ಸಿಗ್ತದೆ ಅವಳಿಗೆ, ಈಗಿಲ್ಲ. ಹೀಗಾಗಿ ಅದೊಂದು ಕಾನೂನು ಬಂದಿದೆ. ಮತ್ತೆ ಹೆಣ್ಮಕ್ಳು ಗಳಿಸಿದ ಆಸ್ತಿಯಲ್ಲಿ 2 ಭಾಗ ಮಾಡಬಹುದು, ಒಂದು ಸ್ತ್ರೀಧನ್ ಪ್ರಾಪರ್ಟಿ, ಮತ್ತೊಂದು ಸೆಲ್ಫ್ ಅರ್ನ್ಡ್ ಒಂದು ಸ್ವಯಾರ್ಥಿತ ಆಸ್ತಿ, ಅವಳು ಗಳಿಸಿದ್ದು ಒಂದು, ಅವಳ ಗಳಿಸಿದ ಆಸ್ತಿ ಒಂದು, ಮತ್ತೆ ಸ್ತ್ರೀಧನ ಆಸ್ತಿ ಒಂದು. ಸ್ತ್ರೀಧನ ಆಸ್ತಿ ಅಂದ್ರೆ ಏನು, ಅವಳು ಎಲ್ಲ ಅವಳ ಮದುವೆ ಟೈಮ್ನಾಗ ಯಾರು ಏನು ಕೊಡ್ತಾರ ಅದೆಲ್ಲ ಅವಳದೇ ಆಗ್ತದೆ, ಏನಾದರೂ ಬಂಧುಗಳೆಲ್ಲ ಗಿಫ್ಟ್ ಕೊಡ್ತಾರ ಎಲ್ಲ ಅದು ಅವಳ ಸ್ತ್ರೀಧನ್ ಪ್ರಾಪರ್ಟಿ ಆಗ್ತದೆ. ಮತ್ತೆ ಅವಳ ಹೆಸರಿನಿಂದ ಗಂಡ ಏನಾದರೂ ಮಾಡಿಟ್ಟ ಅಂದ್ರೆ ಅದೆಲ್ಲ ಸ್ತ್ರೀಧನ್ ಪ್ರಾಪರ್ಟಿ. ಮತ್ತೆ ಸೆಲ್ಫ್ ಅರ್ನ್ ಅಂದ್ರೆ ಇವಳು ನೌಕರಿ ಮಾಡಿ ಗಳಿಸೇ ಮಾಡಿ ಎಲ್ಲ ತಾನು ಗಳಿಸ್ತಾಳಲ್ಲ ಆ ಸೆಲ್ಫ್ ಅರ್ನ್ ಪ್ರಾಪರ್ಟಿ, ಅದನ್ನ ಅವಳು ಯಾರಿಗೂ ಕೊಡ್ಬಹುದು, ಅವಳು ಗಂಡ ಮಕ್ಕಳಿಗೆ ಬಿಟ್ಟು ಬೇರೆದವ್ರಿಗೂ ಕೊಡ್ಬಹುದು ಅವಳು, ಯಾಕಂದ್ರೆ ಅವಳ ಮೇಲೆ ಸಂಪೂರ್ಣ ಹಾಕಿರ್ತದೆ. ಅವಳು ಸ್ತ್ರೀಧನ ಆಸ್ತಿ ಮೇಲೆ ಹಾಕಿರ್ತದ, ಸೆಲ್ಫ್ ಅರ್ನ್ ಆಸ್ತಿ ಮೇಲೂ ಹಾಕಿರ್ತದ. ಹಿಂಗಾಗಿ ಮಹಿಳೆಯರಿಗೆಲ್ಲ ಸೆಕ್ಷನ್ 27 ಆಫ್ ದ ಹಿಂದೂ ಮ್ಯಾರೇಜ್ ಆಕ್ಟ್ ಒಳಗ ಅವಳು ವಿಧವೆ ಆದ್ಮೇಲೆ ಅವಳಿಗೆ ಆಸ್ತಿದೆಲ್ಲ ಸಂಪೂರ್ಣ ಹಕ್ಕು ಸಿಕ್ಬಿಡ್ತದೆ. ಹಿಂಗಾಗಿ ಅವಳು ಎಲ್ಲಕ್ಕಿಂತನೂ ಸ್ವತಂತ್ರದ ಮಹಿಳೆ. ಇದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಏನದ ಮಹಿಳೆ ಸಲುವಾಗಿ ಕಾರ್ಯಕ್ರಮ ಹಾಕೊಂಡಿದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆ. ಮಹಿಳೆಯರಿಗಾಗಿ ಶಿಕ್ಷಣ ಅಂತಂದು ಹೆಣ್ಮಗಳಿಗೂ ಶಿಕ್ಷಣ ಓದಿಸ್ರಿ, ಕಂಪಲ್ಸರಿ ಓದಿಸ್ರಿ ಅಂತಾರೆ ಅವರು. ಮುಂದೆ ಕಾಂಜಾ ಕೋಶ ಅಂತ ಮಾಡಿದೆ. ಮುಂದೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ, ಅಂದ್ರೆ ಅವಳು ಡೆಲಿವರಿ ಆದ್ಮೇಲೆ ಮಗುಗೆ ಎಲ್ಲ ಸರಿಯಾಗಿ ಪೌಷ್ಟಿಕ ಆಹಾರ ಕೊಡಬೇಕು, ಇದು ಮಾಡಬೇಕು ಅಂತಂದು ನ್ಯೂಟ್ರಿಷನ್ ಎಲ್ಲ ಆಹಾರ ಕೊಡಬೇಕಂತ ಅದೊಂದು ಸ್ಕೀಮ್ ಮಾಡಿದೆ. ಮತ್ತು ಸ್ಕೀಮ್ ಫಾರ್ ರಿಲೀಫ್ ಆ್ಯಂಡ್ ರಿಹಾಬಿಲಿಟೇಷನ್ ಆಫ್ ದಿ ವುಮನ್ ಆಸಿಡ್ ವಿಕ್ಟಿಮ್ಸ್, ಅವ್ರಿಗೆ ಅವಳ ಮೇಲೆ ದೌರ್ಜನ್ಯ ನಡೀತದ, ಆಸಿಡ್ ಹಾಕಿರ್ತಾರ ಅಂತವ್ರಿಗೆ ಒಂದು ಮತ್ತೆ ಪುನರ್ವಸತಿ ಕೇಂದ್ರ ಮಾಡಿರ್ತಾರೆ ಅಂತವ್ರಿಗೆ. ಆಮೇಲೆ ಉಜ್ವಲ ಸ್ಕೀಮ್ದಲ್ಲಿ ಅವಳಿಗೆಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್ ಎಲ್ಲ ಉಚಿತವಾಗಿ ಯಾರಿಗೆ ಆದಿವಾಸಿ ಮಹಿಳೆಯರಿಗೆ ಅಷ್ಟೇ ಕೊಟ್ಟಿದೆ ಈಗ ಸದ್ಯ, ಇನ್ನೂ ಎಲ್ಲ ಮಹಿಳೆಗೆ ವಿಸ್ತರಣೆ ಮಾಡಿಲ್ಲ, ಉಜ್ವಲ ಸ್ಕೀಮ್ ಅಷ್ಟೇ ಕೊಟ್ಟಿದೆ. ಮತ್ತೆ ಹೆಣ್ಮಕ್ಳಿಗೆ ಆರ್ಮಿದಲ್ಲಿಯೂ ಕೆಲಸ ಮಾಡ್ತಾರೆ, ಮತ್ತೆ ನೌಕಾದಳದಲ್ಲಿ, ಮತ್ತೆ ಏರ್ ಫೋರ್ಸ್ದಲ್ಲಿ ಎಲ್ಲ ಮಹಿಳೆಯರಿಗೆಲ್ಲ ಕಡೆ ಎಲ್ಲ ಜಾಯಿನ್ ಮಾಡ್ಕೋತಾರೆ. ಅವಳು ಮೊದಲಿನ ಪುರುಷರ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲಿ ಹೊಂಟಿದ್ದಾಳೆ.
0: ಒಟ್ಟಾರೆಯಾಗಿ ಮಹಿಳೆಯ ಹಕ್ಕುಗಳು ಹಾಗೇನೆ ಮಹಿಳೆಯ ಕಾನೂನುಗಳ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
1: ಈಗ ಮುಂಚಿನಗಿಂತ ಮಹಿಳೆ ಬಹಳ ಎಲ್ಲರಲ್ಲಿ ಸಮಾನತೆ ಅವಳಿಗೆ ಸಿಕ್ಕಿದೆ ಒಂದು, ಅದರ ಅರಿವು ಅವಳ ಕಡೆ, ಅದನ್ನ ಅರಿವು ತೆಗೆದುಕೊಂಡು ಅದ್ರ ದುರುಪಯೋಗ ಆಗಬಾರ್ದಂಗೆ ನೋಡ್ಕೋಬೇಕು ಅನ್ನೋದು ನನ್ನ ಇಚ್ಛಾ. ನಮ್ಮ ಗೌರ್ಮೆಂಟ್ ಕೊಡ್ತಿದೆ ಮಹಿಳೆಯರು ಅಂತೇಳಿ ಒಂದು ಇದು ಕೊಡ್ತದೆ, ಇಲ್ಲ ನಮ್ಮ ಮಹಿಳೆಯರು ಚಲೋ ಆಗಲಿ ಮುಂದೆ, ಆದ್ರೆ ಇವಳು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದರರ್ಥ ಮಕ್ಕಳಿಗೆ ಅಥವಾ ಗಂಡಂದ್ರಿಗೆ ಅನ್ಯಾಯ ಮಾಡಬಾರ್ದು. ಎಲ್ಲರೂ ಸಮಾನ ಅಂದ್ರೆ ಎಲ್ಲರೂ ಸಮಾನನೇ ಇರಬೇಕು. ಎಲ್ಲರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಿ ನಮ್ಮ ಸಮಾಜದಾಗ ಅರಾಜಕತೆ ಅಶಾಂತಿ ಉಂಟು ಮಾಡಬಾರ್ದು ಅವಳು ಅನ್ನೋದು ಒಂದು ನಂದು ಇಚ್ಛೆ. ಯಾಕಂದ್ರೆ ಮಹಿಳಾ ಕಾಯ್ದೆ ಕಾನೂನು ಇದೆ, ಅದ್ರ ಉಪಯೋಗ ಸದುಪಯೋಗ ತಗೋಬೇಕು, ಅದ್ರ ದುರುಪಯೋಗ ತಗೋಬಾರ್ದು ಅನ್ನೋದು ಒಂದು ನನ್ನ ಮನವಿ ಎಲ್ಲ ಮಹಿಳೆಯರಿಗೆ.
0: ಮೇಡಮ್, ಕಾರ್ಯಕ್ರಮದಲ್ಲಿ ಬಂದು ಮಹಿಳೆಯರ ಹಕ್ಕುಗಳು ಹಾಗೇನೆ ಮಹಿಳೆಯರಿಗೆ ಇರುವಂತಹ ಕಾನೂನುಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು ಮೇಡಮ್.
1: ನಮಸ್ಕಾರ.
0: ಕೇಳಿದ್ರಲ್ಲ ಸ್ನೇಹಿತರೆ, ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಹಾಗೇನೆ ಹಕ್ಕುಗಳ ಬಗ್ಗೆ, ಮತ್ತಷ್ಟು ಕಾಯ್ದೆ ಕಾನೂನುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಮಾಹಿತಿಯನ್ನ ಕೊಡ್ತೀವಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಮಹಿಳೆಯರಲ್ಲಿ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗದಿಂದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ಥ್ಯಾಂಕ್ ಯು.
0: ಇವತ್ತಿನ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್, ಮಹಿಳೆಯರಲ್ಲಿ ಒತ್ತಡ. ಈ ಒತ್ತಡ ಮಹಿಳೆಯರಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗೋದು, ಅದರ ಲಕ್ಷಣ ಅಲ್ಲಿಂದ ಪ್ರಾರಂಭ ಮಾಡಿ.
1: ಆಕ್ಚುಲಿ ಇದಕ್ಕೆ ಭಾಳ ಕಾಸಸ್ ಇರ್ತವೆ ಸರ್. ಅಂದರೆ ವುಮೆನ್ ಮಲ್ಟಿ ಟಾಸ್ಕಿಂಗ್ ಅಂತ ಆ್ಯಕ್ಚುಲಿ ಫೇಮಸ್ ಫಾರ್ ಮಲ್ಟಿ ಟಾಸ್ಕಿಂಗ್, ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಕೆಲವು ಮಹಿಳೆಗಳಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಕೆರಿಯರ್ ಲೈಫ್ ಆ್ಯಂಡ್ ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈವನ್ ಕೇರ್ ಗಿವರ್, ಸೊ ಶಿ ಈಸ್ ಅ ಮೇನ್ ರೋಲ್ ಇನ್ ಅ ಕೇರ್ ಗಿವಿಂಗ್ ಆಲ್ಸೋ. ಅದಕ್ಕೋಸ್ಕರ ಕೂಡ ಕೇರ್ ಮಾಡಬೇಕಲ್ಲ, ಚಿಕ್ಕ ಮಕ್ಕಳು ನೋಡ್ಕೋಬೇಕು, ಎಲ್ಡರಿ ಪೀಪಲ್ ನೋಡ್ಕೋಬೇಕು, ಅತ್ತ ಮಾವನ್ ನೋಡ್ಕೋಬೇಕು. ಇದೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಮತ್ತೆ ಜಾಬ್ಗೆ ಹೋಗಬೇಕು. ಅದು ಬಿಟ್ಟು ಮತ್ತೆ ಮನೆಯಲ್ಲಿ ಭಾಳ ಕೆಲಸ ಇರುತ್ತೆ. ಅದು ಬಿಟ್ಟು ಮತ್ತೆ ಸೋಷಲ್ ಪ್ರೆಷರ್ ಅಂತ ಇರುತ್ತೆ. ಸೋಷಲ್ ಪ್ರೆಷರ್ ಅಂತ ಇರುತ್ತೆ. ಅಂದರೆ ಅವರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರ್ತಾರೆ, ಚೆನ್ನಾಗಿರಬೇಕು ಅಂತ ಇರ್ತಾರೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಮತ್ತೆ ಅವರವರು ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡು ಸ್ಟ್ರೆಸ್ ತಗೊಂತಾರೆ. ಅದು ಬಿಟ್ಟು ಮತ್ತೆ ಡಿಸ್ಕ್ರಿಮಿನೇಷನ್ ಅಂದ್ರೆ ಬೇರೆಯವ್ರ ಇದು ಕಂಪ್ಯಾರಿಸನ್ ಬಗ್ಗೆನೆ ಬರುತ್ತೆ. ಸೊ ಬೇರೆಯವ್ರು ನೋಡಿ ನಾನು ಅಷ್ಟು ಚೆನ್ನಾಗಿಲ್ಲ, ಅದು ಅವ್ರ ಹೇರ್ ಚೆನ್ನಾಗಿದೆ, ನಮ್ಮ ಹೇರ್ ಚೆನ್ನಾಗಿಲ್ಲ, ಡ್ರೆಸ್ ಚೆನ್ನಾಗಿದೆ ನಮ್ಮ ಇಲ್ಲ, ಅವರು ರೊಕ್ಕ ಚೆನ್ನಾಗಿದ್ದಾರೆ, ಅವರು ವೈಫ್ ಆ್ಯಂಡ್ ಹಸ್ಬೆಂಡ್ ಚೆನ್ನಾಗಿದ್ದಾರೆ, ರೊಕ್ಕ ಅವ್ರಿಗೆ ಜಾಸ್ತಿ ಇದೆ, ಇದು ಬಗ್ಗೆ ಎಲ್ಲ ಜಾಸ್ತಿ ತಗೊಂಡು ಮತ್ತೆ ಮತ್ತೆ ಅವ್ರು ತಾಮೇ ಸ್ಟ್ರೆಸ್ ಮಾಡ್ಕೊತ ಇರ್ತಾರೆ. ಇದೆಲ್ಲ ಒಂದು ಕಾರಣ. ಆ್ಯಂಡ್ ಲ್ಯಾಕ್ ಆಫ್ ಸಪೋರ್ಟ್, ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇರಲ್ಲ. ಸೊ ಭಾಳ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ, ಮತ್ತೆ ಕಾಲೇಜ್ ಅಂದರೆ ಕಾಲೇಜ್ ಅಲ್ಲಿ ಆಫೀಸಲ್ಲಿ ಇರ್ಬೋದು, ಬೆಳಗ್ಗೆ 9 ಹೋಗಿ ಮತ್ತೆ 5 o'clock ಬರ್ತಾರೆ, ಆಮೇಲೆ 5 o'clock ಇಂದ ಮನೆ ಕೆಲಸ ಇರುತ್ತೆ. ಈ ಒಳಗೆ ಯಾರನ್ನ ಮನೆಗೆ ಇರ್ತಾರಲ್ಲ, ಹಸ್ಬೆಂಡ್ ಇರ್ಬೋದು, ಅತ್ತೆ ಮಾಮ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದು ಸಪೋರ್ಟ್ ಥರ ಇರುತ್ತೆ. ಅದು ಮಾಡಲ್ಲ, ಏನು ಇವರು ಅದು ಮಾಡಿ ಮ್ಯಾನೇಜ್ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಮತ್ತೆ ಮಲ್ಕೊಡೋಕೆ ಟೈಮ್ ಇರಲ್ಲ. ರಾತ್ರಿ 11:30 ಆ ಥರ ಆಗಿಬಿಡ್ತದೆ, ಮತ್ತೆ ಬೆಳಗ್ಗೆ 6 o'clock 5 o'clock ಒಳಗೆ ಎದ್ದಾಡಬೇಕು, ಮತ್ತೆ ಕೆಲಸ ಶುರು ಆಗುತ್ತೆ. ಸೊ ಇದೆಲ್ಲ ಒಂದು ಸೈಕಲ್, ಗೊತ್ತಿರಲ್ಲ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ. ಬಟ್ ಡೆಫಿನೆಟ್ಲಿ ದೇ ಆರ್ ಇನ್ ಎ ಸ್ಟ್ರೆಸ್.
0: ಬಹಳ ಮುಖ್ಯವಾಗಿ ಆರಂಭದಲ್ಲಿ ನೀವು ಒಂದು ವರ್ಡ್ ಅನ್ನು ಬಳಸಿದ್ರೆ ಮಲ್ಟಿ ಟಾಸ್ಕಿಂಗ್. ಮಲ್ಟಿ ಟಾಸ್ಕಿಂಗ್ ಇಸ್ ಈಕ್ವಲ್ ಟು ಮಹಿಳೆಯರು ಅಂತ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಯಸ್, ಅವರಿಗೆ ಅದು ಒಂದು ಬಾಲ್ಯದಿಂದ ಬಂದಿರುತ್ತೆ. ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಮಹಿಳೆಯರೇ ಉತ್ತಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಗ್ರ್ಯಾಂಟೆಡ್ ಆಗಿ ತೊಗೊಂಡಿರ್ತಾರೆ ಎಷ್ಟೋ ಪುರುಷರು. ಆ ಗ್ರ್ಯಾಂಟೆಡ್ ಆಗಿ ತೊಗೊಂಡಿರೋ ಪುರುಷರಿಂದ ಅವರಿಗೆ ಇನ್ನೂ ಜಾಸ್ತಿ ಒತ್ತಡ ಆಗ್ತಾ ಇದೆ. ಮನೆ ಕೆಲಸನೂ ಮಾಡಿ, ಆಚೆ ಹೊರಗಿನ ಜಾಬ್ ಕೆಲಸನೂ ಮಾಡಿ, ಪ್ರೊಫೆಷನಲ್ ಕೆಲಸನೂ ಮಾಡಿ, ಇದರಿಂದನೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ?
1: ಡೆಫಿನೆಟ್ಲಿ ಸರ್. ಅದು ಏನು ಪ್ರೂಫ್, ನಾನು ಇದು ಅಚೀವ್ ಆಗಬೇಕು, ಬೆಸ್ಟ್ ವೈಫ್ ಆಗಬೇಕು, ಬೆಸ್ಟ್ ಮದರ್ ಆಗಬೇಕು, ಬೆಸ್ಟ್ ಮದರ್ ಸನ್ ಇಲ್ಲ, ಡಾಕ್ಟರ್ ಇಲ್ಲ, ಆ ಥರ ಆಗಬೇಕು ಅಂತ ಸ್ವಲ್ಪ ಅವ್ರ ಮುಂದಿಂದನೇ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಾರಲ್ಲ, ಅದನ್ನು ಅಚೀವ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿನೇ ತಗೊತಾರೆ. ಇನ್ನೂ ಚೆನ್ನಾಗಿ ಮಾಡಬೇಕು. ಈ ಥರ OCD ಟೈಪ್ ಆಫ್ ಡಿಸೀಸಸ್ ಕೂಡ ಡೆವಲಪ್ ಆಗ್ತವೆ. ಕ್ಲೀನ್ ಇದೆ ಅಂದರೆ ಇನ್ನೂ ಕ್ಲೀನ್ ಇರಬೇಕು. ಒಂದು ಕೆಲಸ ಪದೇ ಪದೇ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಏನಂದರೆ ಅವರು ಸ್ವಲ್ಪ ನಾನು ಇದು ಅಚೀವ್ ಆಗಬೇಕು, ಏನು ಒಳ್ಳೆ ಅನ್ಸ್ಕೋಬೇಕು, ಈ ಥರ ಅದು ಸ್ವಲ್ಪ ಮಾಡಿದ ಒಂದು ಕೆಲಸ ಪದೇ ಪದೇ ಅಂದರೆ ಮತ್ತೆ ಮತ್ತೆ ಅದೇ ಕೆಲಸ ಮಾಡಿ ಅವರು ಬೆಸ್ಟ್ ಪ್ರೂವ್ ಆಗೋ ತನಕ ಮಾಡ್ತಾನೆ ಇರ್ತಾರೆ. ಅದು ಒಂದು ಕೈಂಡ್ ಆಫ್ OCD ಡೆವಲಪ್ಮೆಂಟ್ ಆಗುತ್ತೆ. OCD ಅಂದರೆ ಅದೇ ಕೆಲಸ ಮಾಡಿದೆ ಒಂದು ಕೈಂಡ್ ಆಫ್ ಥಾಟ್ಸ್ ಜನರೇಟ್ ಆಗ್ತವೆ. ಥಾಟ್ಸ್ ಆ ಥಾಟ್ಸ್ ಬಗ್ಗೆ ಮತ್ತೆ ಆ್ಯಕ್ಷನು ಮಾಡಬೇಕು. ಸೊ ಇದು ಒಂದು ಕೈಂಡ್ ಆಫ್ ಸ್ಟ್ರೆಸ್ ಸೈಕಲ್, ಇದು OCD ಅಂತಾರೆ ಮಾನಸ ರೋಗದಲ್ಲಿ. ಸೊ ಈ ಕೈಂಡ್ ಆಫ್ ಡಿಸೀಸಸ್, ಅದ್ರ ಜೊತೆನೆ ಆಂಗ್ಸೈಟಿ, ಡೆಫಿನೆಟ್ಲಿ ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಡಿಪ್ರೆಷನ್ ಒಂದು ಡೆವಲಪ್ ಆಗುತ್ತೆ. ಅಂದರೆ ಬಿಕಾಸ್ ಎಟ್ ದ ಎಂಡ್ ಸಮ್ ಅಪ್ರಿಸಿಯೇಷನ್ ದೇ ವಾಂಟ್, ಆ್ಯಕ್ಚುಲಿ ಅಪ್ರಿಸಿಯೇಷನ್ ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತ. ಅದು ಅಪ್ರಿಸಿಯೇಷನ್ ಸಿಗಲ್ಲ ಅಂದರೆ ಮತ್ತೆ ಅವರು ದೇ ಮೇ ಎಂಟರ್ ಇನ್ ಟು ಡಿಪ್ರೆಷನ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಸೈಕಲ್, ಆ್ಯಂಡ್ ಪೀಪಲ್ ಮೇ ನಾಟ್ ಅವೇರ್ ಆಫ್ ದೇ ಆರ್ ಇನ್ ಅ ಸ್ಟ್ರೆಸ್ ಸೈಕಲ್ ಆಕ್ಚುಲಿ ಇನ್ ಸಚ್ ಎ ವೇ ದ ಡಿಸೀಸಸ್ ವಿಲ್ ಬಿ ಡೆವಲಪ್.
0: ಬಹಳ ಮುಖ್ಯವಾಗಿ OCD ಬಗ್ಗೆ ತಾವು ಹೇಳಿದ್ರಿ, ಆತಂಕ, ಎಂಗ್ಸೈಟಿ, ಡಿಪ್ರೆಷನ್, ಒಂದೊಂದೇ ಮಾತನಾಡೋಣ. ಮೊದಲನೇದಾಗಿ OCD ಇನ್ ಮಹಿಳೆಯರು, ಅವರ ಲಕ್ಷಣ ಅದು ನೀವು ಹೇಳಿದ್ರಿ, ಒಂದೇ ಕೆಲಸ ಪದೇ ಪದೇ ಮಾಡೋದು, ಮತ್ತಿನ್ಯಾವ ಲಕ್ಷಣ ಇದೆ ಅದ್ರ ಬಗ್ಗೆ?
1: ಆಕ್ಚುಲಿ ಸರ್, ಇಫ್ ಯು ಲೈಕ್ ನೀವು ನೋಡಿದರೆ ದ ಫಿಮೇಲ್ ಲೈಫ್ ನಾವು ಡಿವಿಷನ್ ಮಾಡ್ಕೊಂಡ್ರೆ 5-6 parts ಇರುತ್ತವೆ. ಫಸ್ಟ್ ಪ್ರೀ ಮೆನ್ಸ್ಟ್ರಲ್ ಸೈಕಲ್, ಅಂದ್ರೆ ಮೆನ್ಸ್ಟ್ರೇಷನ್ ಆಗುತ್ತೆ, ಆಮೇಲೆ ಮೆನ್ಸ್ಟ್ರೇಷನ್ ಬರಕಂತ ಮುಂಚೆ ಅವ್ರ ಬಿಹೇವಿಯರ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಅದೂ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರ್ತವೆ, ಹಾರ್ಮೋನಲ್ ಲೈಕ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರೋಜನ್ ಹಾರ್ಮೋನ್ಸ್ ಇರ್ತವೆ, ಅದೆಲ್ಲ ಬಹಳ ಡಿಸ್ಟರ್ಬೆನ್ಸ್ ಆಗಿರ್ತವೆ. ಅದು ಮೆನ್ಸ್ಟ್ರೇಷನ್ ಬರಕಂತ ಮುಂಚೆ ಏನಾಗುತ್ತೆ, ಅವ್ರು ಬಹಳ ಸಿಟ್ಟು ಮಾಡ್ಕೊಳೋದು, ಅಳೋದು ಅಂಡ್ ಆಂಗ್ರಿ ಇರುತ್ತೆ, ಎದುರು ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ, ಆ ಟೈಪ್ ಆಫ್ ಸಿಂಡ್ರೋಮ್ಸ್ ಬರ್ತವೆ. ಅದನ್ನು ಪ್ರೀ ಮೆನ್ಸ್ಟ್ರಲ್ ಡಿಸ್ಫೋರಿಕ್ ಸಿಂಡ್ರೋಮ್ಸ್ ಆರ್ ಡಿಸಾರ್ಡರ್ಸ್ ಅಂತಾರೆ. ಅದು ಅಟ್ ಲೀಸ್ಟ್ ಏಜ್ ಆಫ್ ಲೈಕ್ 12 to 18 ಇಯರ್ಸ್, ಈ ಏಜಲ್ಲಿ ಮೆನ್ಸ್ಟ್ರೇಷನ್ ಅವಾಗೆ ಬರುತ್ತೆ. ಆ್ಯಕ್ಚುಲಿ ಮೆನ್ಸ್ಟ್ರೇಷನ್ ಅವಾಗೆ ಬರುತ್ತಲ್ಲ, ಅದು ಮೆನ್ಸ್ಟ್ರೇಷನ್ ಬರಕಂತ ಮುಂಚೆ ಕೂಡ ಅವ್ರಿಗೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಬರುತ್ತೆ, ಅದನ್ನು ಒಂದು ಕೈಂಡ್ ಆಫ್ ಹಾರ್ಮೋನಲ್ ಡಿಸ್ಟರ್ಬೆನ್ಸ್. ಇನ್ನೊಂದು ಮ್ಯಾರೇಜ್ ಆಗದ್ಮೇಲೆ ಇನ್ಫರ್ಟಿಲಿಟಿ, ಎಸ್ ಆ್ಯಕ್ಚುಲಿ ಇವಾಗ ಜನ್ರೇಷನ್ ಅಟ್ಲೀಸ್ಟ್ ಬೇಬಿ ಬೇಡ ಅಂತ ಅಂತಾರಲ್ಲ, ಅಟ್ಲೀಸ್ಟ್ 2 to 3 ಇಯರ್ಸ್ ನಮ್ಗೆ ಬೇಡ ಅಂತ ಅವರು ಸಮ್ ಅದರ್ ಮೆಡಿಸಿನ್ಸ್ ತಗೊಂತಾರೆ, ಓ ಸಿ ಪಿಲ್ಸ್ ಇರ್ಬೋದು, ಸಮ್ ಕಾಂಟ್ರಾಸೆಪ್ಟಿವ್ಸ್ ಇರ್ಬೋದು, ಅದು ತಗೊಂತಾರೆ. ಬಟ್ ಅದು ಸೈಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ಮತ್ತು ಅವ್ರ ಇನ್ಫರ್ಟಿಲಿಟಿ ಒಂದು ಡಿಸೀಸ್ಗೆ ಇದಾಗ್ತಾರೆ. ಸೊ ಇನ್ಫರ್ಟಿಲಿಟಿ ಅಂದರೆ ಏನು, ದೇ ವೋಂಟ್ ಗಿವ್ ಅ ಬರ್ತ್ ಟು ಬೇಬಿ. ಸೊ ಅದು ಕೂಡ ಸೋಷಿಯಲ್ ಸ್ಟಿಗ್ಮಾ ಡೆವಲಪ್ ಆಗುತ್ತೆ, ಅದರಿಂದನೂ ಫ್ಯಾಮಿಲಿಯಿಂದ ಫ್ರೆಂಡ್ಸಿಂದ ಹಸ್ಬೆಂಡಿಂದ ಇದೆಲ್ಲ ಭಾಳ ಸ್ಟ್ರೆಸ್ ಬರುತ್ತೆ. ಸೊ ಆ ಟೈಮಲ್ಲಿ ಇನ್ಫರ್ಟಿಲಿಟಿ ಅಂತೂ ಡಯಾಗ್ನೋಸ್ ಆದಮೇಲೆ ಅವರು ಕೂಡ ಅವ್ರಿಗೆ ಆಂಗ್ಸೈಟಿ ಇರ್ಬೋದು, ಎಲ್ಲ ಡಿಪ್ರೆಷನ್ ಇರ್ಬೋದು, ಸೂಯಿಸೈಡಲ್ ಟೆಂಡೆನ್ಸಿ ಇರ್ಬೋದು, ಈ ಕೈಂಡ್ ಆಫ್ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಡೆವಲಪ್ ಆಗ್ತವೆ ಇನ್ಫರ್ಟಿಲಿಟಿ ಇಂದ. ನೆಕ್ಸ್ಟ್ ಓಕೆ, ಇದೆಲ್ಲ ಅಚೀವ್ ಮಾಡಿ ಪ್ರೆಗ್ನೆನ್ಸಿ ಬಂದಿದೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಒಳಗೆ ಕೂಡ ಭಾಳ ಸ್ಟೇಜಸ್ ಇರ್ತವೆ, ಪೆರಿನೇಟಲ್ ಸ್ಟೇಜ್, ಆಂಟಿನೇಟಲ್, ಪೋಸ್ಟ್ ನೇಟಲ್ ಅಂತ ಬರ್ತದೆ. ಪೆರಿನೇಟಲ್ ಅಂದರೆ, ಸೊ ಪ್ರೆಗ್ನೆನ್ಸಿ ಇದ್ದಾಗ 22 to 28 ವೀಕ್ಸ್ ಆ ಟೈಮ್ ಬಿಫೋರ್ ದಿಸ್ ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ ಪ್ರೆಗ್ನೆನ್ಸಿಯಲ್ಲಿ ಇರ್ತವೆ, ಲಾಸ್ಟ್ ಸ್ಟೇಜ್ ಅಪ್ ಟು ದ ಚೈಲ್ಡ್ ಬರ್ತ್. ಸೊ ಇದೆಲ್ಲ ಪೆರಿನೇಟಲ್ ಅಂತಾರೆ. ಸೊ ಆ ಪೆರಿನೇಟಲ್ ಒಳಗೆ ಕೂಡ ಬೇಬಿ ಅದ್ರ ಲೇಬರ್ ಹೆಂಗಾಗತ್ತೋ, ಡೆಲಿವರಿ ಹೆಂಗಾಗತ್ತೋ, ಹುಟ್ಟಿದ ಮೇಲೆ ಬೇಬಿ ಹೆಂಗಿರ್ತದೋ, ಈ ಥರ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಅವ್ರ ಒಳಗೆ ಡೆವಲಪ್ ಆಗುತ್ತೆ. ಇನ್ನೊಂದು ಆ್ಯಂಟಿನೇಟಲ್ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ಕೂಡ ಸ್ಟ್ರೆಸ್ ಇರುತ್ತೆ, ಏನೋ ಅಬಾರ್ಷನ್ ಆಗ್ಬೋದು, ಮತ್ತು ಒಳಗೆ ಬೇಬಿ ಚೆನ್ನಾಗಿದ್ದಾರೆ ಇಲ್ಲ, ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾರೆ ಇಲ್ಲ, ನೀರಿದೆಯಾ ತುಂಬಿದೆಯಾ, ಏನೋ ಒಂದು ಕೈಂಡ್ ಆಫ್ ಮೆಡಿಕಲ್ ಇಶ್ಯೂ ರಿಲೇಟೆಡ್ ಏನನ್ನ ಒಂದು ಸ್ಟ್ರೆಸ್ ಅಂತೂ ಡೆವಲಪ್ ಆಗುತ್ತೆ, ಅದು ಆ್ಯಂಟಿನೇಟಲ್ ಸ್ಟ್ರೆಸ್ ಅಂತಾರೆ. ಆ್ಯಂಡ್ ಪೋಸ್ಟ್ ನೇಟಲ್, ಪೋಸ್ಟ್ ನೇಟಲ್ ಅಂದರೆ ಡೆಲಿವರಿ ಆಗುತ್ತೆ, ಅದು ಬೇಬಿನೂ ಹೊರಗಡೆ ಬರ್ತಾರೆ, ಬಟ್ ಅವ್ರನ್ನ ಹೆಂಗೆ ನೋಡ್ಕೋಬೇಕು, ಇದು ಹೊಸ ಲೈಫ್ ಎಲ್ಲ ಮದರ್ ಆಗಿದ್ದೇನೆ, ಸೊ ಹೊಸ ಲೈಫ್ ಅದ್ರ ಬಗ್ಗೆನೂ ಸ್ವಲ್ಪ ಸ್ಟ್ರೆಸ್ ತಗೊಂತಾರೆ. ಇದೆಲ್ಲ ಸ್ಟೇಜ್ ವೈಸ್ ಅಂದರೆ ಇದು ಅವ್ರ ಲೈಫ್ ಸೈಕಲ್, ಇದು ಮೆನ್ಸ್ಟ್ರೇಷನ್, ಆಮೇಲೆ ಫರ್ಟಿಲಿಟಿ ಆರ್ ಇನ್ಫರ್ಟಿಲಿಟಿ, ಆಮೇಲೆ ಪೆರಿನೇಟಲ್, ಆ್ಯಂಟಿನೇಟಲ್, ಪೋಸ್ಟ್ ನೇಟಲ್, ಇದೆಲ್ಲ. ಇದಾದಮೇಲೆ ದೊಡ್ಡವರಾದ್ಮೇಲೆ ಮೆನೋಪಾಸ್, ಇದು ಮೆನೋಪಾಸಲ್ಲಿ ಕೂಡ ಈಸ್ಟ್ರೋಜನ್ ಕಡಿಮೆ ಆಗಿದೆ, ಪ್ರೊಜೆಸ್ಟ್ರೋಜನ್ ಜಾಸ್ತಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಕೂಡ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಬರ್ತವೆ. ಸೊ ನಾಟ್ ಓನ್ಲಿ ಸೈಕಲಾಜಿಕಲ್ ಇಶ್ಯೂಸ್ ಆ್ಯಂಡ್ ಫಿಸಿಕಲ್ ಇಶ್ಯೂಸ್ ಕೂಡ ಬರ್ತವೆ, ಇದು ಸ್ಟೇಜ್ ವೈಸ್. ಆ್ಯಂಡ್ ಓ ಸಿ ಡಿ ಬಗ್ಗೆ ನೀವು ಹೇಳಿದ್ರಲ್ಲ, ಈ ಎಲ್ಲ ಸ್ಟೇಜಸ್ ಒಳಗೆ ಕೂಡ ಓ ಸಿ ಡಿ ಬರೋಕ್ಕೆ ಚಾನ್ಸಸ್ ಇದ್ದವು. ಓ ಸಿ ಡಿ ಅಂದರೆ ಪದೇ ಪದೇ ಒಂದೇ ಕೆಲಸ ಮಾಡ್ತಾರೆ, ಅವ್ರ ಕೆಲವು ಜನ ನೀಟ್ನೆಸ್ ಭಾಳ ನೋಡ್ತಾರೆ. ಸೊ ಅದು ರೂಮ್ ಇರ್ಬೋದು, ಪಾತ್ರಗಳಿರ್ಬೋದು, ಡ್ರೆಸ್ಸಸ್ ಇರ್ಬೋದು, ಇದರಲ್ಲಿ ನೀಟ್ ಇದ್ದಾವ ಇಲ್ಲ, ಸ್ವಲ್ಪ ಏನನ್ನ ಭೇದ ಕಾಣಿಸಿದೆ ಅಂದರೆ ಇಮಿಡಿಯೇಟಾಗಿ ಮತ್ತೆ ಅದು ವಾಶ್ ಮಾಡೋದು, ಕ್ಲೀನ್ ಮಾಡೋದು, ಮತ್ತೆ ಮತ್ತೆ ಮಾಡಿ ಸ್ವಲ್ಪ ಟೈಮೆಲ್ಲ ವೇಸ್ಟ್ ಮಾಡ್ತಾರೆ. ಇದು ಬಿಟ್ಟು ಮತ್ತೆ ಅಷ್ಟು ಸ್ಟ್ರೆಸ್ ಏನಿರಲ್ಲ, ಅದು ಒಂದು ದಾಟ್ ಲೀಸ್ಟ್ ಒನ್ ಕೈಂಡ್ ಆಫ್ ಆಂಗ್ಸೈಟಿ. ಅದು ಕ್ಲೀನ್ ಮಾಡಿಲ್ಲ ಅಂದರೆ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಆ್ಯಂಗ್ಸೈಟಿ ಡೆವಲಪ್ ಆಗುತ್ತೆ, ಆಮೇಲೆ ಪಾಲ್ಪಿಟೇಷನ್ಸ್ ಆ್ಯಂಡ್ ವೀಕ್ನೆಸ್, ಬಾಡಿ ಒಳಗೆ ವೀಕ್ನೆಸ್ಸು ಆ್ಯಂಡ್ ಹಾರ್ಟ್ ಇಶ್ಯೂಸು ಆ್ಯಂಡ್ ಹೆಡೇಕ್, ಈ ಕೈಂಡ್ ಆಫ್ ಸಿಂಪ್ಟಮ್ಸ್ ಎಲ್ಲ ಓ ಸಿ ಡಿಯಲ್ಲಿ ಇರುತ್ತೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಹಿಳೆಯರಿಗಾಗಿ ಒತ್ತಡ ನಿರ್ವಹಣೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ವುಮೆನ್. ಇವತ್ತಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ವಜಿಯಾ ಮುನಿಸಾ ಬೇಗಂ ಶೇಖ್ ಅವರು, ಮಾನಸ ರೋಗ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ, KLE, ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಮತ್ತು ಆಸ್ಪತ್ರೆ ಬೆಳಗಾವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಓ ಸಿ ಡಿ ಬಗ್ಗೆ ಹೇಳಿದ್ರೆ, ಇನ್ನೊಂದು ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್. ಬನ್ನಿ ಆಂಗ್ಸೈಟಿ ಬಗ್ಗೆ ಮಾತನಾಡೋಣ, ಆಂಗ್ಸೈಟಿ ಅಂದ್ರೇನು ಆ್ಯಂಡ್ ಆಲ್ಸೋ ಡಿಪ್ರೆಷನ್, ಇದರ ವ್ಯತ್ಯಾಸ.
1: ಆಂಗ್ಸೈಟಿ ಅಂದರೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತವೆ. ಆ್ಯಕ್ಚುಲಿ ಒಂದು ವಿಷಯ ತಗೊಂಡಿದ್ರೆ ಯಾವಾಗಲೂ ಅವ್ರು ನೆಗೆಟಿವ್ ಸೈಡೇ ನೋಡ್ತಾರೆ, ಪಾಸಿಟಿವ್ ಅಂತೂ ಬರಲ್ಲ. ನೆಗೆಟಿವ್ ಥಾಟ್ಸ್, ಅದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಭಾಳ ಪೇಷಂಟ್ಸ್ ಬರ್ತಾ ಇರ್ತಾರೆ, ಒಂದು ಆಲ್ಮೋಸ್ಟ್ 50-60 ಇಯರ್ಸ್ ವುಮೆನ್ ಈ ಥರ ಏಜ್ ರಿಲೇಟೆಡ್ ಪೇಷಂಟ್ಸ್ ಬರ್ತಾರೆ. ಅವ್ರು ಏನು ಮಾತಾಡ್ತಾರೆ, ನಮ್ಮ ಮಕ್ಕಳಿಗೆ ಮುಂದೆ ಜೀವನ ಹೆಂಗಿರುತ್ತೆ, ಮುಂದೆ ಜೀವನ ಹೆಂಗಿರುತ್ತದೋ, ಮಕ್ಕಳಿಗೆ ಮ್ಯಾರೇಜ್ ಆಗುತ್ತೆ ಇಲ್ಲ, ನಾವು ಸರಿಯಾಗಿ ರೊಕ್ಕ ಅವ್ರಿಗೆ ಕೊಡ್ತೀವ ಇಲ್ಲ, ಈ ಥರ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಮ್ಯಾರೇಜ್ ಮಕ್ಕಳ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಈ ಥರ ಮಿಡಲ್ ಏಜ್ ವುಮೆನ್ಗೆ ಸ್ಟ್ರೆಸ್ ಇರುತ್ತೆ, ಇದು ಒಂದು ಕಾರಣ. ಇನ್ನೊಬ್ರು ಬರ್ತಾರೆ, ಅವ್ರು ಏನು ಭಾಳ ತಿನ್ ಅಂತಾರೆ, ನಾನು ಭಾಳ ತೆಳ್ಳಗಿದ್ದೀನಿ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇಲ್ಲ, ಇದು ಕೂಡ ಅವ್ರಿಗೆ ಸಮಸ್ಯೆ. ವೆರಿ ಮೈನ್ಯೂಟ್ ವಿಷಯಗಳು ಕೂಡ ಅವರು ಬಹಳ ದೊಡ್ಡ ವಿಷಯ ತರ ತಗೊಂಡು ಅದನ್ನು ಸ್ಟ್ರೆಸ್ ಮಾಡ್ಕೊಂಡು ಮತ್ತೆ ಹೊರಗಡೆ ಹೋಗಲ್ಲ. ಆ ಕೈಂಡ್ ಆಫ್ ಆಂಗ್ಸೈಟಿ ಇರುತ್ತೆ. ನಾನು ಬಹಳ ತೆಳ್ಳಗಿದ್ದೀನಿ ಮತ್ತೆ ಹೊರಗಡೆ ಹೋಗಿದ್ರೆ ಎಲ್ಲರೂ ಕೇಳ್ತಾರೆ ಏನು ಇಷ್ಟು ತೆಳ್ಳಗಾಗಿದೆ, ಏನೇನು ಇದೆಯಾ ನೋಡ್ಕೊಂಡು ಡಾಕ್ಟರ್ ತೋರಿಸ್ಕೋ, ಈ ತರ ಅಡ್ವೈಸ್ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಲ್ಲ ಅಂತಾರೆ ಕೆಲವು ಪೇಷಂಟ್ಸ್. ಇನ್ನೊಬ್ರು ಪೇಷಂಟ್ಸ್ ಬಾಲ್ ಅಂದ್ರೆ ಹೇರ್ ಹೇರ್ ಪ್ರಾಬ್ಲಮ್ ಇದೆ ಪೇಷಂಟ್ ಬಂದರು, ಒಂದು ಏನೋ ಬಾಲ್ ಹೆಡ್ ಬಂದಿದೆ. ಏನು ಮೇಡಮ್ ನೀವು ಯಾವಾಗ ಮನೆಗೆ ಇರ್ತಿದಂತ ಅಂದ್ರೆ ಹಸ್ಬೆಂಡ್ ಇಂದ ಕಂಪ್ಲೇಂಟ್, ಅವರು ಹೊರಗಡೆ ಬರಲ್ಲ ಸರ್ ಮೇಡಮ್, ಅವರು ಹೊರಗಡೆ ಯಾವಾಗಲೂ ಬರಲ್ಲ, ಯಾವಾಗಲೂ ಮನೆಗೇನೆ ಇರ್ತಾರೆ, ಏನಂದ್ರೆ ಏನೂ ಹೇಳಲ್ಲ ಅಂತ. ನಾವು ಕೌನ್ಸಿಲಿಂಗ್ ತಗೊಳಗ ಹೇಳಿದರೆ ಅವ್ರು ಏನು ಹೇಳ್ತಾರೆ, ನಮ್ಗೆ ಬಾಲ್ ಹೆಡ್ ಆಯಿತು, ಯಾವಾಗನ್ನ ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಎಂಪ್ಲಾಯೀಸ್ ನಮ್ಮ ಜೊತೆ ಫ್ಯಾಮಿಲಿ ರಿಲೇಷನ್ಸ್ ಇರ್ತಾರಲ್ಲ ಅವರು ಕೇಳ್ತಾರೆ ಏನು ಹೇರ್ ಹಿಂಗಿದೆ. ಸೊ ಇದು ಎಲ್ಲ ಸೋಷಲ್ ಕೈಂಡ್ ಆಫ್ ಸ್ಟಿಗ್ಮಾ ಡೆವಲಪ್ ಮಾಡಿಕೊಂಡು ಅದು ಹೊರಗಡೆ ಹೋಗಲ್ಲ. ಆ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಆಂಗ್ಸೈಟಿ ಅಂತ ನಾವು ಮಾತಾಡ್ಕೋಬಹುದು.
0: ಬಹಳ ಮುಖ್ಯವಾಗಿ ಡಿಪ್ರೆಷನ್ ಬಗ್ಗೆ ಮಾತನಾಡೋಣ ಕಾರ್ಯಕ್ರಮದಲ್ಲಿ. ತಾವು ಅದ್ರ ಬಗ್ಗೆನೂ ಹೇಳಿದ್ರಿ, ಈಗ ಮಹಿಳೆಯರಲ್ಲಿ ಡಿಪ್ರೆಷನ್ ಲಕ್ಷಣ ಏನು ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡ್ಕೊಳ್ಳೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಆರೋಗ್ಯ ದರ್ಶನ ಕಾರ್ಯಕ್ರಮ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಈ ಒಂದು ವಿಷಯದ ಕುರಿತು ಡಾಕ್ಟರ್ ವಸಿಯಾ ಮುನಿಸಾ ಬೇಗಂ ಶೇಖ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಡಾಕ್ಟರ್ ಮ್ಯಾಡಮ್, ಡಿಪ್ರೆಷನ್ ಅದರ ಲಕ್ಷಣ ಏನು, ಡಿಪ್ರೆಷನ್ ಅಂಡ್ ಆಂಗ್ಸೈಟಿಗೆ ಸ್ವಲ್ಪ ವ್ಯತ್ಯಾಸವೇನು ಅದರ ಬಗ್ಗೆ?
2: ಓಕೆ, ಡಿಪ್ರೆಷನ್ ಲೇಡೀಸ್ ತಗೊಂಡಿದ್ದಾರೆ ಆಲ್ಮೋಸ್ಟ್ ಡೆಲಿವರಿ ಆದ್ಮೇಲೆ ಮೋಸ್ಟ್ ಆಫ್ ದಿ ಲೇಡೀಸ್ ಪ್ರೋನ್ ಟು ಡಿಪ್ರೆಷನ್. ಅಂದ್ರೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದರಲ್ಲಿ ಕೂಡ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇದೆ. ಸೆರೋಟೋನಿನ್ ಒಂದು ಹಾರ್ಮೋನ್, ಅದು ಆಲ್ಮೋಸ್ಟ್ 90% ಫಾರ್ ಸೆರೋಟೋನಿನ್ ವಿಲ್ ಡೆವಲಪ್ ಇನ್ ಅ ಗಟ್. ಸೊ ಅದ್ರಲ್ಲಿ ಚೆನ್ನಾಗಿ ಫುಡ್ ತಗೊಂಡಿದ್ರೆ ಓಕೆ, 90% ಆಫ್ ಸೆರೋಟೋನಿನ್ ವಿಲ್ ಡೆವಲಪ್ ಅಂಡ್ ಅದು ಅದರಿಂದ ಮೂಡ್ ಎಲ್ಲ ಸ್ಟೆಬಿಲೈಸ್ ಆಗಿ ಇದೆಲ್ಲ ಆಗುತ್ತೆ. ಬಟ್ ಡೆಲಿವರಿ ಇದು ಸೆರೋಟೋನಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಬೇಕಂದ್ರೆ ಈಸ್ಟ್ರೋಜನ್ ಬೇಕಾಗತ್ತೆ. ಬಟ್ ಡೆಲಿವರಿ ಟೈಮಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಇರ್ತವೆ, ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರ್ತವೆ. ಅದು ಅದು ತಗೊಂಡಿದ್ರೆ ಸೊ ಸರಿಯಾಗಿ ಕ್ವಾಂಟಿಟಿ ನೋಡಿದರೆ ಈಸ್ಟ್ರೋಜನ್ ಕಡಿಮೆ ಇರುತ್ತಲ್ಲ, ಅದರಿಂದ ಸೆರೋಟೋನಿನ್ ಕಡಿಮೆನೇ ಇರುತ್ತೆ. ಸೊ ಮೂಡ್ ಸ್ಟೆಬಿಲೈಸ್ ಆಗಲ್ಲ. ಸೊ ಆಲ್ಮೋಸ್ಟ್ ಈ ಕಂಡೀಷನಲ್ಲಿ ಪರ್ಟಿಕ್ಯುಲರ್ಲಿ ಪೋಸ್ಟ್ ನೇಟಲ್, ಪೆರಿನೇಟಲ್, ಆಂಟಿನೇಟಲ್ ಇಶ್ಯೂಸಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರ್ತವೆ ಆ್ಯಂಡ್ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೊ ಆಟೋಮೆಟಿಕಲಿ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೆರೋಟೋನಿನ್ ಅಂದರೆ ಮೂಡ್ ಹಾರ್ಮೋನ್. ಸೊ ಅದು ಕಡಿಮೆ ಇದ್ದಾಗ ಸೊ ಮೂಡ್ ಡಿಸ್ಟರ್ಬೆನ್ಸ್ ಬಂದೇ ಬರ್ತಾವೆ. ಇದರಲ್ಲಿ ಏನೇನು ಹೋಪ್ಲೆಸ್ನೆಸ್ ಅಂತಾರೆ, ಅಂದರೆ ಎದುರು ಮೇಲೇನು ಇಂಟ್ರೆಸ್ಟ್ ಇರಲ್ಲ, ಹೋಪ್ಸ್ ಇರಲ್ಲ. ಅಂದರೆ ಏನು ಮಾಡಬೇಕು ಅಂದರೆ ಕೂಡ ಅವ್ರಿಗೇನು ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಅವ್ರ ಜೀವನನೇ ವೇಸ್ಟ್, ಆ ಥರ ಒನ್ ಕೈಂಡ್ ಆಫ್ ಥಾಟ್ಸ್ ಅಂತೂ ಬರ್ತವೆ. ಅದಾದಮೇಲೆ ನೆಕ್ಸ್ಟ್ ಸುಯಿಸೈಡಲ್ ಟೆಂಡೆನ್ಸಿ ಅಂತೂ ಒಂದು ಇರುತ್ತೆ. ಸುಯಿಸೈಡ್ ಮಾಡ್ಕೊತಾರೆ ಭಾಳ, ಡಿಪ್ರೆಷನ್ ಸ್ಟೇಜ್ 4. ಸೊ ಅದರಲ್ಲಿ ಕೂಡ ನೋಡಿದರೆ ಸೊ ಡಿಪ್ರೆಷನ್ ಭಾಳ ಹೋಗಿ ಅದರಲ್ಲಿ ಹೋಗಿ ಯಾವಾಗಲೂ ತಮ್ಮ ಕಡಿಮೆ ಮಾಡ್ಕೊತ ಬರ್ತಾರಲ್ಲ, ಅದು ಒನ್ ಕೈಂಡ್ ಆಫ್ ಡಿಪ್ರೆಷನ್. ಅದರಲ್ಲಿ ಕೂಡ ಸ್ಟೇಜಸ್ ಇರ್ತವೆ. ಸೊ ಫಸ್ಟ್ ಸ್ಟೇಜಲ್ಲಿ ಹೋಪ್ಲೆಸ್ನೆಸ್ ಇರುತ್ತೆ, ಸೆಕೆಂಡ್ ಸ್ಟೇಜ್ ಇನ್ಸೋಮ್ನಿಯಾ ಅಂತಾರೆ, ಇನ್ಸೋಮ್ನಿಯಾ ಅಂದರೆ ನಿದ್ದೆ ಬರಲ್ಲ. ಸೊ ಥರ್ಡ್ ಸ್ಟೇಜಲ್ಲಿ ಸುಯಿಸೈಡಲ್ ಥಾಟ್ಸ್ ಜಾಸ್ತಿ ಬರ್ತವೆ. ಸೊ ಅದರಿಂದ ಸುಯಿಸೈಡ್ ಮಾಡ್ಕೊತಾರೆ. ಸೊ ಅದನ್ನು ದಟ್ ಲೀಸ್ ಟು ಡೆತ್. ಸೊ ದೀಸ್ ಆರ್ ಆಲ್ ದ ಕಾಂಪ್ಲಿಕೇಶನ್ಸ್ ಅಂಡ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್.
1: ಸ್ಟ್ರೆಸ್ ಅಥವಾ ಒತ್ತಡದಿಂದ ಆಗೋ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಬಹಳ ಮುಖ್ಯವಾಗಿ 3 tripods ಅಂತ ಹೇಳ್ತಾರೆ, ಆಹಾರ, ಉತ್ತಮ ವ್ಯಾಯಾಮ, ನಿದ್ರೆ. ಬನ್ನಿ ಆಹಾರದಿಂದ ಆರಂಭ ಮಾಡೋಣ. ಬ್ರೈನ್ ಗಟ್ ಕನೆಕ್ಷನ್ ಅಂತ ಹೇಳ್ತಿರ್ತಾರೆ, ಆಹಾರ ಕೂಡ ಸ್ಟ್ರೆಸ್ ಅಥವಾ ಒತ್ತಡಕ್ಕೆ ಒಂದು ಕಾರಣ ಆಗ್ಬಹುದು, ಅದ್ರ ಬಗ್ಗೆ ತಿಳಿಸಿ.
2: ಆಹಾರ ಇವತ್ತು ಈ ಜನರೇಷನ್ ಅಲ್ಲಿ ಜನ್ ಜಿ ಅಂತಾರಲ್ಲ, ಸೊ ಆ ಜನರೇಷನ್ ಅಲ್ಲಿ ಸ್ವಲ್ಪ ಈ ಪಿಜ್ಜಾ, ಬರ್ಗರ್ಸ್ ಇದೆಲ್ಲ ಡೈಜೆಸ್ಟ್ ಆಗಲ್ಲ. ಸೊ ಚೆನ್ನಾಗಿ ಡೈಜೆಸ್ಟ್ ಆಗಿದ್ರೆ ಮೂಡ್ ಹಾರ್ಮೋನ್ ಗಟ್ಟಿಂದನೇ ಪ್ರೊಡ್ಯೂಸ್ ಆಗುತ್ತೆ, ಸೆರೋಟೋನಿನ್ ಅಂತ ನಾನು ಮುಂಚೆ ಹೇಳಿದ್ನಲ್ಲ. ಸೊ ಇದು ಪ್ರೊಡ್ಯೂಸ್ ಆಗಬೇಕಂದ್ರೆ ಆಲ್ಮೋಸ್ಟ್ ಫುಡ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತಾರೆ. ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂದರೆ ಇಟ್ ಮೇ ಬಿ ಫ್ರೂಟ್ಸ್, ಗ್ರೀನ್ ಕಲರ್ ಫ್ರೂಟ್ಸ್ ಇರ್ಬೋದು, ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಆ್ಯಂಡ್ ರೆಡ್ ಕಲರ್ ಆಲ್ಸೋ, ರೆಡ್ ಕಲರ್ ಲೈಕ್ ಬೀಟ್ರೂಟ್ ಲೈಕ್ ವೆಜಿಟೇಬಲ್ಸ್ ಕಾನಿ, ಇಲ್ಲ ಅಂದರೆ ಅನಿ ಫ್ರೂಟ್ಸ್ ನೀವು ತಗೊಂಡಿದ್ರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಆಲ್ ಕೈಂಡ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಅವೈಲೇಬಲ್. ಸೊ ಇವೆಲ್ಲ ಪರ್ಟಿಕ್ಯುಲರ್ಲಿ ರೆಡ್ ಕಲರ್ ಫ್ರೂಟ್ಸ್, ವೆಜಿಟೇಬಲ್ಸ್, ಈವನ್ ಗ್ರೀನ್ ಕಲರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತವೆ. ಸೊ ಆ ಕೈಂಡ್ ಆಫ್ ಫುಡ್ ತಗೊಂಡ್ರೆ ಆಲ್ಮೋಸ್ಟ್ 99% ಆಫ್ ದಿ ಸೆರೋಟೋನಿನ್ ಗಟ್ಟಿಂದನೇ ಫಾರ್ಮ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಮೆಲಟೋನಿನ್ ಅಂತಾರೆ. ಸೊ ಸೆರೋಟೋನಿನ್ ಅನ್ನೋದು ಒಂದು ಹಾರ್ಮೋನ್, ಇದು ಪ್ರಿಕರ್ಸರ್ ತರ ಆಕ್ಟ್ ಮಾಡಿ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಸೆಕ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೆಲಟೋನಿನ್ ಅಂದ ನಾವು ನಿದ್ದೆ ಮಾಡಬೇಕಂದ್ರೆ ಮೆಲಟೋನಿನ್ ಜಾಸ್ತಿ ಇರಬೇಕು, ಆವಾಗ ನಿದ್ದೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸೊ ಅದಕ್ಕೋಸ್ಕರ ಫುಡ್ ಆಲ್ಸೋ ಪ್ಲೇಸ್ ಎ ಮೇನ್ ರೋಲ್ ಟು ಕಂಟ್ರೋಲ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಅಂಡ್ ಇನ್ಸೋಮಿಯಾ ಕಂಡೀಷನ್ಸ್.
1: ಇನ್ನೊಂದು ಬಹಳ ಮುಖ್ಯವಾದ ಆಸ್ಪೆಕ್ಟ್ ಅಂದ್ರೆ ಆಹಾರ ಆಯ್ತು, ಆಹಾರ ಸೇವಿಸೋ ಸಮಯದ ಬಗ್ಗೆ ಸ್ವಲ್ಪ ಮಾತನಾಡಿ. ಏಕೆ ಅಂದ್ರೆ ಪೌಷ್ಟಿಕ ಆಹಾರದ ಬಗ್ಗೆ ತಾವು ಹೇಳಿದ್ರೆ, ಕೆಲವೊಂದ್ ಬಾರಿ ನಾವು ಪೌಷ್ಟಿಕ ಆಹಾರ ಸೇವಿಸ್ತೇವೆ, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ತೇವೆ, ಆದ್ರೆ ರಾಂಗ್ ಟೈಮಿಂಗ್ ನಲ್ಲಿ ಸ್ವಲ್ಪ ಅದ್ರ ಬಗ್ಗೆ.
2: ಸೊ ಲೇಡೀಸ್ ಸ್ಪೆಷಲಿ ನೋಡಿದ್ರೆ ಟೈಮ್ ಸೆನ್ಸ್ ಇರಲ್ಲ, ಟೈಮ್ ಒಂದು ಫಾಲೋ ಮಾಡಲ್ಲ, ಬೇಗ ಎತ್ತಾರೆ ಬಟ್ ಎದ್ದಿದ ಮೇಲೆ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡ್ತಾರೆ. ಅದು ಈವನ್ ಕಾಲಕೃತ್ಯ ಅಂತಾರೆ, ಅದನ್ನು ಮಾಡಲ್ಲ ಅವರು, ಅಷ್ಟು ಬೇಗ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಟೈಮ್ ಅಂತೂ ಫಾಲೋ ಮಾಡಲ್ಲ, ಒಂದು ಪ್ಲಾನಿಂಗ್ ಇರಲ್ಲ, ಒಂದು ಆರ್ಗನೈಸ್ಡ್ ವೇನೂ ಇರಲ್ಲ. ಸೊ ಆಲ್ಮೋಸ್ಟ್ 8:00 ಒಳಗೇನೆ. ಫಾರ್ ಎಕ್ಸಾಂಪಲ್ ಯಾರನ್ನ ಸೊ ಬೇಗ ಎದ್ದಾದ್ರೆ ಆಲ್ಮೋಸ್ಟ್ 5:30-6 o'clock ಎದ್ದಿದ ಮೇಲೆ ಸೊ 8 o'clock ಒಳಗೇನೆ ಅವ್ರ ನಾಷ್ಟ ಅದೆಲ್ಲ ಮಾಡ್ಕೋಬೇಕು. ನಾಷ್ಟ ಚಾಯ್ ಕುಡಿಯೋದು, ಮಿಲ್ಕ್ ತಗೋದದು ಏನನ್ನ. ಸೊ 8 o'clock ಅಟ್ ಲೀಸ್ಟ್ 3 hours ಗ್ಯಾಪ್ ಒಳಗೇನೆ ಸೊ ಅವ್ರ ನಾಷ್ಟ ಅದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬೇಕು. ಸೊ ಅದಾದ್ಮೇಲೆ ಅಟ್ ಲೀಸ್ಟ್ 12:30 ಆಫ್ಟರ್ ಫೋರ್ ಅವರ್ಸ್ ಸೊ 12:30 1 o'clock ಎಲ್ಲ ಸೊ ಊಟ ಮಾಡಿಕೊಂಡು ಆಮೇಲೆ 4 o'clock ಏನೇನ ಸ್ವಲ್ಪ ಸ್ನಾಕ್ಸ್ ಆಮೇಲೆ 7:30-8 o'clock ನೈಟ್ ಡಿನ್ನರ್ ಅದೆಲ್ಲ ಇದೊಂದು ರೂಲ್. ಸೊ ಈ ಪ್ರಕಾರ ಫಾಲೋ ಮಾಡಿದ್ರೆ ಯಾವ ಥರ ಡಿಸೀಜಸ್ಸು ಬರಲ್ಲ. ಬಟ್ ಇದೆಲ್ಲ ಡಿಬೇಟ್ ಆಗ್ತಾರೆ ಲೇಡೀಸ್. ಫಸ್ಟ್ ಮಕ್ಕಳಿಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ಆಮೇಲೆ ಹಸ್ಬೆಂಡ್ಗೆ ಕೊಟ್ಟು ಅತ್ತ ಮಾಮ ಕೊಟ್ಟು ಆಮೇಲೆ ಎಲ್ಲ ಮಾಡಿ ಮತ್ತು ಕೆಲಸ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮಾಡಿ 11:12 ಆಗತ್ತೆ ಒಂದ್ಸಲ. ಇದು ಟೈಮ್ ರಾಂಗ್ ಟೈಮಿಂಗಲ್ಲಿ ಊಟ ಮಾಡೋದು ಡೈಜೆಷನ್ ಆಗಲ್ಲ, ನಿದ್ದೆನೂ ಬರಲ್ಲ. ಡೈಜೆಸ್ಟ್ ಆದಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ, ಬಟ್ ಇಲ್ಲಿ ತನಕ ನಾವು ಊಟ ಮಾಡಿ ಮಲ್ಕೋಬೇಕಂದ್ರೆ ನಿದ್ದೆನೂ ಬರಲ್ಲ. ಸೊ ಇದೆಲ್ಲ ಒಂದು ಕಾರಣ ಅಂತ ತಗೋಬಹುದು ಸ್ಟ್ರೆಸ್.
1: ಆಲ್ರೈಟ್, ಈಗ ವ್ಯಾಯಾಮದ ಬಗ್ಗೆ ಮಾತನಾಡೋಣ. ದಿಸ್ ಇಸ್ ಆಲ್ಸೋ ಬಹಳ ನಿಗ್ಲೆಕ್ಟ್ ಮಾಡಿರೋ ಒಂದು ವಿಷಯ ಅಂದ್ರೆ ದೈಹಿಕ ವ್ಯಾಯಾಮ ಮಹಿಳೆಯರಲ್ಲಿ. ಅದ್ರ ಬಗ್ಗೆ
2: ಸೊ ಆಕ್ಚುಲಿ ವ್ಯಾಯಾಮ ಮಾಡಿದ್ರೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಸೊ ಹ್ಯಾಪಿ ಹಾರ್ಮೋನ್ಸ್ ಅಂತೂ ರಿಲೀಸ್ ಆಗ್ತಾವೆ. ಅದರಲ್ಲಿ ಆಕ್ಚುಲಿ ಎಂಡೋರ್ಫಿನ್ಸ್ ಇರ್ಬೋದು ಅಂಡ್ ಡೊಪಾಮೈನ್ ಇರ್ಬೋದು, ಆಕ್ಸಿಟೋಸಿನ್ ಅಂತ ಇರುತ್ತೆ, ಆಕ್ಸಿಟೋಸಿನ್ ಇರ್ಬೋದು ಅಂಡ್ ಒನ್ ಮೋರ್ ಸೆರೋಟೋನಿನ್ ಅಂತ ಇರ್ಬೋದು. ಸೊ ವ್ಯಾಯಾಮ ಮಾಡಿದ್ರೆ ಇದೆಲ್ಲ ಹಾರ್ಮೋನ್ಸ್ ರಿಲೀಸ್ ಆಗ್ತಾವೆ. ಈ 4 hormones ಹ್ಯಾಪಿ ಹಾರ್ಮೋನ್ಸ್ ಅಂತಾರೆ. ಬಟ್ ಬೇಗ ಎದ್ದಿದ್ಮೇಲೆ ಏನು ಮಾಡ್ತಾರೆ ಮಹಿಳೆಯರು, ಏನೋ ಏನು ಎಕ್ಸಸೈಸಸ್ ಇದೆಲ್ಲ ಮಾಡಲ್ಲ, ಅವ್ರು ಡೈರೆಕ್ಟ್ ಕೆಲಸ ಹೋಗ್ತಾರೆ. ಅಟ್ಲೀಸ್ಟ್ 10-15 minutes ಸ್ವಲ್ಪ ವಾಕಿಂಗ್, ಸ್ವಲ್ಪ ವ್ಯಾಯಾಮ, ಅಟ್ಲೀಸ್ಟ್ ಪ್ರಾಣಾಯಾಮ ಥರ ಏನೇನೋ ಒಂದು ಬಾಡಿ ಮೂವ್ಮೆಂಟ್ಸ್ ಎಕ್ಸಸೈಸಸ್ ಮಾಡಿದ್ರೆ ಡೆಫಿನೆಟ್ಲಿ ಎಂಡೋರ್ಫಾನ್ಸ್ ಡೋಪಾಮೈನ್ ಇದೆಲ್ಲ ರಿಲೀಸ್ ಆಗ್ತವೆ, ಆಕ್ಸಿಟೋಸಿನ್ ಅಂಡ್ ಸೆರೋಟೋನ್. ಸೊ ಅದರಿಂದ ಫುಲ್ ಡೇ ಅವರು ಎನರ್ಜೆಟಿಕ್ ಆಗಿರ್ಬೋದು ಇಲ್ಲ ಅಂದ್ರೆ ಹ್ಯಾಪಿ ಆಗಿರ್ಬೋದು. ಬಟ್ ಇದು ಮಿಸ್ ಆಗುತ್ತೆ, ಈ ವ್ಯಾಯಾಮ ಪಾಠ ಇರಲ್ಲ ಅವ್ರ ಲೈಫಲ್ಲಿ. ಆ್ಯಕ್ಚುಲಿ ಇದು ಬಿಟ್ಟು ಮತ್ತೆ ಎಲ್ಲ ಕೆಲಸ ಮಾಡ್ತಾರೆ. ಇದು ಮಾಡಿ ಇದೆಲ್ಲ ಕೆಲಸ ಮಾಡಿದ್ರೆ ಅದು ಫುಲ್ ಆಕ್ಟಿವ್ ಇರ್ತಾರೆ, ಫುಲ್ ಡೇ ಎಲ್ಲ ಆಕ್ಟಿವ್ ಇರ್ತಾರೆ. ಇದರಲ್ಲಿ ಎನರ್ಜೆಟಿಕ್ ಡೊಪಾಮೈನ್ ಫುಲ್ ಎನರ್ಜಿ ಕೊಡ್ತದೆ ಅಂಡ್ ಈ ಹಾರ್ಮೋನ್ಸ್ ಲೈಕ್ ಮೂಡ್ ಫ್ಲಕ್ಚುಯೇಷನ್ಸ್ ಆಗಲ್ಲ, ಸೆರೋಟೋನಿನ್ ಇವೆಲ್ಲ ಇರ್ತಾವಲ್ಲ, ಆಕ್ಸಿಟೋಷನ್ ಅಂಡ್ ಎಂಡೋರ್ಫಿನ್ಸ್. ಐ ಟೋಲ್ಡ್ ಯು ಪ್ರೈಯರ್ಲಿ ಆಲ್ಸೋ ಎಂಡೋರ್ಫಿನ್ಸ್ ನ್ಯಾಚುರಲ್ ಪೇನ್ ಕಿಲ್ಲರ್ಸ್. ಸೊ ಆಟೋಮೆಟಿಕಲಿ ಬಾಡಿ ಪೇನ್ಸ್ ಕೂಡ ರೆಡ್ಯೂಸ್ ಆಗ್ತವೆ, ಸೊ ಮೂಡ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್.
1: ಮೂರನೇ ಆಸ್ಪೆಕ್ಟ್ ಬಹಳ ಮುಖ್ಯವಾದದ್ದು, ಅದು ಬಹಳ ಇಗ್ನೋರ್ ಮಾಡ್ತಾರೆ ಮಹಿಳೆಯರು, ನಿದ್ರೆ. ಅದ್ರ ಬಗ್ಗೆ ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ ದಿಂದ ಏನಾದರೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ ಹೇಗೆ?
2: ಎಸ್ ಎಸ್, ಸ್ಲೀಪ್ಲೆಸ್ನೆಸ್ ಅಂದ್ರೆ ಇನ್ಸೋಮ್ನಿಯಾ ಅಂತ ಹೇಳ್ಬೋದು. ಇನ್ಸೋಮ್ನಿಯಾ ಆಕ್ಚುಲಿ ಇನ್ಸೋಮ್ನಿಯಾ ಡಿಸೀಸ್ ಅಂದ್ರೆ ನಾವು ಅಟ್ಲೀಸ್ಟ್ 10 o'clock ಮಲ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ನಿದ್ದೆ ಬರಬೇಕು. ಅದು ಬಂದಿಲ್ಲ ಅಂದ್ರೆ ಅವರು ಆಕ್ಚುಲಿ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಬರ್ತಾ ಇರ್ತಾರಲ್ಲ, ಅದು ಇನ್ಸೋಮ್ನಿಯಾ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ. ಅಂದ್ರೆ ಮಲ್ಕೊಂಡ ಮೇಲೆ ಅಟ್ಲೀಸ್ಟ್ 10-15 ಒಳಗೆ ಅದು ನಿದ್ದೆ ಬರಬೇಕು. ಬರ್ತಾ ಇಲ್ಲ ಅಂದ್ರೆ ಅದರಲ್ಲಿ ಏನನ್ನ ಒಂದು ಕಾರಣ ಇರ್ಬೋದು. ಅದು ಏನಂದ್ರೆ ಬಹಳ ಥಾಟ್ಸ್ ಬರೋದು, ಏನೋ ವಿಷಯ ಬಗ್ಗೆ ಬಹಳ ಯೋಚನೆ ಮಾಡೋದು, ಇದೆಲ್ಲ ಸ್ವಲ್ಪ ಕಾರಣಗಳು ಇರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನ್ ಮಾಡಿವೆ ಅದರಿಂದ ಯೋಚನೆ, ಯಾರನ್ನ ಒಡಿದರೆ ಅದರಿಂದ ಯೋಚನೆ, ಯಾರನ್ನ ಏನನ್ನ ಮಾತಾಡ್ತಾರಲ್ಲ ಸೊ ಇದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಸೊ ಇದೆಲ್ಲ ಮಾಡಿ ಯೋಚನೆ ಮಾಡಿದ್ರೆ ಹೇಳಿದ ಪ್ರಕಾರ ಈ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೊ ಸೆರೋಟೋನಿನ್ ಇಲ್ಲ ಅಂದ್ರೆ ಮೆಲಟೋನಿನ್ ಇರಲ್ಲ, ಸೊ ಆಟೋಮೆಟಿಕಲಿ ನಿದ್ದೆನೂ ಬರಲ್ಲ. ಸೊ ಯೋಚನೆಗಳು ಕಡಿಮೆ ಮಾಡ್ಕೋಬೇಕು. ಸೊ ಮಲ್ಕೊಂತಾ ಇದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ನಿದ್ದೆ ಬರಬೇಕು, ಅವಾಗ ಅದು ಚೆನ್ನಾಗಿ ನಿದ್ರೆ ಆಗ್ತದೆ. ನಿದ್ರಾ ಎತ್ತಂ ಸುಖಂ ದುಃಖಂ ಅಂದ್ರೆ ಆಯುರ್ವೇದದಲ್ಲಿ, ಅಂದ್ರೆ ನಿದ್ದೆಯಿಂದನೇ ನಮ್ಗೆ ಸುಖ ಅಂದ್ರೆ ಆರೋಗ್ಯ ಬರುತ್ತೆ, ದುಃಖ ಅಂದ್ರೆ ರೋಗನೂ ಬರ್ತವೆ, ಅದೆಲ್ಲ ಇಂಟರ್ ಕನೆಕ್ಟೆಡ್ ನಿದ್ದರೆ. ಸೊ ಇದೆಲ್ಲ ಲೇಡೀಸ್ ಫಾಲೋ ಮಾಡಲ್ಲ, ಟೈಮ್ ಅಂತೂ ಇರಲ್ಲ, ಮ್ಯಾನೇಜ್ ಮಾಡ್ಕೊಳ್ಳಲ್ಲ. ಸೊ ಮತ್ತೆ ಲೇಟ್ ಆಗಿ ಮಲ್ಕೊಂತಾರೆ, ಬೇಗ ಎದ್ದಾಡಲ್ಲ ಬೆಳಗ್ಗೆ. ಸೊ ಅದರಿಂದ ಮತ್ತೆ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಒಂದು ಪ್ಲಾನಿಂಗ್ ಅಲ್ಲಿ ಎಲ್ಲ ಜೀವನ ನಡೆಯಬೇಕು. ಅಂದ್ರೆ ಸೊ ನಾಳೆ ಏನ್ ಮಾಡ್ಬೇಕಂದ್ರೆ ಇವತ್ತೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಒಂದು ಆರ್ಗನೈಸ್ಡ್ ವೇ ಎಲ್ಲ ಥಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗಿದ್ರೆ ಸೊ ಸ್ಟ್ರೆಸ್ ಆಲ್ಮೋಸ್ಟ್ ನಾವು ಮ್ಯಾನೇಜ್ ಮಾಡ್ಕೋಬಹುದು.
1: ಬಹಳ ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ ಎಲ್ಲಾ ವಿಷಯಕ್ಕೂ ಹಾ ಅಂತಾರೆ, ಬೌಂಡರೀಸ್ ಸೆಟ್ ಮಾಡೋದಿಲ್ಲ, ಅದರಿಂದನು ಸ್ಟ್ರೆಸ್ ಜಾಸ್ತಿ ಆಗುತ್ತಾ. ಒಂದು ಎರಡನೇದು ಬಹಳ ಮುಖ್ಯವಾಗಿ ಏನಂದ್ರೆ ಈಗ ಈ ಒಂದು ಸೋಶಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರಿಗೂ ಸಮಾಧಾನನೇ ಇಲ್ಲ. ಅವರು ಆ ಒಂದು ಫೇಕ್ ಲೈಫ್ ಸ್ಟೈಲ್ ಅನ್ನ ನೋಡಿರ್ತಾರೆ ಅಂಡ್ ಅವರ ಜೀವನವನ್ನ ಕಂಪೇರ್ ಮಾಡ್ತಾರೆ, ಮತ್ತು ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಎಸ್ ಎಸ್, ಅದು ಇವೆಲ್ಲ ನಾವು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತೇವಲ್ಲ, ಸೊ ನಮ್ಗೆ ಒಂದು ಟಾರ್ಗೆಟ್ಸ್ ಅಂತ ಇರ್ತವೆ. ಸೊ ಅದು ಪ್ರಕಾರ ನಾವು ಎಲ್ಲ ನಾವೇ ಮಾಡಬೇಕು, ನಾವು ಆ ಟಾರ್ಗೆಟ್ಸ್ ಅಚೀವ್ ಆಗಬೇಕು, ನಾವು ಆ ಅವಾರ್ಡ್ಸ್ ತಗೋಬೇಕು, ಆ ಪಬ್ಲಿಕೇಶನ್ ಮಾಡಬೇಕು, ಇದೆಲ್ಲ ಒಂದು ಮೈಂಡಲ್ಲಿ ಇರುತ್ತೆ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದರಲ್ಲಿ ಪಾರ್ಟಿಸಿಪೇಟ್, ಎಲ್ಲ ಆಕ್ಟಿವ್ ಆಗಿ ಇರ್ತಾರೆ, ಅದು ಓಕೆ ಅಂತೆಲ್ಲ. ಬಟ್ ಅದು ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಎಲ್ಲ ಕೆಲಸ ಮಾಡ್ಬೋದು. ಬಟ್ ಪ್ಲಾನಿಂಗ್ ವಿತೌಟ್ ಪ್ಲಾನಿಂಗ್ ಇದೆಲ್ಲ ಕೆಲಸ ಮಾಡಬೇಕು ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ದಟ್ ಲೀಸ್ ಟು ಸ್ಟ್ರೆಸ್. ಇದು ಟೈಮ್ ಸಿಗಲ್ಲ, ಇದು ಪ್ರಿಪೇರ್ ಆಗಿ ಮಾಡಬೇಕು, ಕೆಲವು ಕೆಲಸ ಇರ್ತವೆ, ಅದು ಆಗಲ್ಲ. ಸೊ ಇಮಿಡಿಯೇಟ್ ಆಗಿ ನೀವು ಅಲ್ಲಿ ಹೋಗಿದ್ರೆ ಮತ್ತೆ ಅದು ಪೂರ್ತಿ ಅಷ್ಟು ಇದಾಗಲ್ಲ, ಕೆಲಸ ಮಾಡೋದು ಕರೆಕ್ಟ್ ಆಗಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಕೂಡ ಸ್ಟ್ರೆಸ್ ಬರುತ್ತೆ. ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ವೇಸ್ ಸ್ಕ್ರೋಲಿಂಗ್ ಅಂದ್ರೆ ಇದು ಒಂದು ಬೇರೆ ಗ್ರೂಪ್ ಮಹಿಳೆಯರು ಇರ್ತಾರೆ. ಸೊ ಫ್ಯಾಮಿಲಿ ಲೇಡೀಸ್ ಬೇರೆ ಇರ್ತಾರೆ, ಅವ್ರು ಯಾವಾಗಲೂ ಫ್ಯಾಮಿಲಿ ಬಗ್ಗೆನೇ ಕೆಲಸ ಮಾಡೋದು ಬಗ್ಗೆ ಫ್ಯಾಮಿಲಿ ರಿಲೇಷನ್ಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಬೇರೆ ಗ್ರೂಪ್ ಇರ್ತಾರೆ, ಅವ್ರಿಗೇನು ಕೆಲಸ ಇರಲ್ಲ, ಯಾವಾಗಲೂ ಅದು ಫೋನ್ ನೋಡೋದು, ಕಂಪೇರ್ ಮಾಡ್ಕೊಳ್ಳೋದು. ಅದರಿಂದ ಡಿಫ್ರೆಂಟ್ ರಿಲೇಷನ್ಶಿಪ್ಸ್ ಸ್ಟಾರ್ಟ್ ಮಾಡೋದು, ಡಿಫ್ರೆಂಟ್ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದು, ಡಿಫ್ರೆಂಟ್ ಆಗಿ ಬೇರೆ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಫೋಮಾ ಅಂತ ನೀವು ಹೇಳಿದ್ರಲ್ಲ. ಸೊ ಆ ಡಿಸೀಸ್ಗಳು ಡೆವಲಪ್ ಆಗಿ, ಸೊ ಅದನ್ನು ಒಂದು ಕೈಂಡ್ ಆಫ್ ಡಿಪ್ರೆಷನ್, ಆಂಗ್ಸೈಟಿ ಕಂದ್ರೆ ಕೂಡ ಡಿಪ್ರೆಷನ್ ಆಗಿ ಸುಯಿಸೈಡಲ್ ಟೆಂಡೆನ್ಸಿ ಕೂಡ ಆಗಬಹುದು. ಸೊ ಅಷ್ಟು ಡೇಂಜರಸ್ ಅದು ಸೋಷಿಯಲ್ ಮೀಡಿಯಾ.
1: ಇವತ್ತು ನಾವು ಮಾತನಾಡ್ತಿದ್ದೇವೆ ಮಹಿಳೆಯರ ಒಂದು ಒತ್ತಡ ನಿರ್ವಹಣೆ ಕುರಿತು. ಮಾತನಾಡುವುದು, ಕಮ್ಯುನಿಕೇಶನ್, ಹಂಚಿಕೊಳ್ಳೋದು ಎಷ್ಟು ಮುಖ್ಯ ಒಬ್ಬ ಮಹಿಳೆಯರ ಜೀವನದಲ್ಲಿ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು.
2: ಎಸ್, ಆಕ್ಚುಲಿ ಆಯುರ್ವೇದದಲ್ಲಿ ದಶವಿಧ ಪಾಪಗಳು ಅಂತ ಹೇಳ್ತಾರೆ. ದಶವಿಧ ಪಾಪ ಕಾಯ, ವಾಕ್, ಮನಸ್. ಸೊ ಕಾಯ ಅಂದರೆ ಓಕೆ, ವಾಕ್ ಕಾಯ ಅಂದರೆ ಶಾರೀರಿಕ ಪಾಪಗಳು, ಏನನ್ನ ಒಡೋದು ಇದೆಲ್ಲ. ಬಟ್ ವಾಚಕ ಅಂದರೆ ನಾವು ಮಾತಾಡೋ ವಿಧಾನ ಕೂಡ ಹೆಂಗಿರ್ಬೇಕಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಇದು ಪರುಷ ವಚನ ಮಾತಾಡಬಾರ್ದು, ನಾವು ಮಾತಾಡೋದು ಬೇರೆಯವ್ರಿಗೆ ಹಾನಿ ಆಗಬಾರ್ದು, ಅವರು ಮನಸ್ಸಿಗೆ ಇದು ಆಗಬಾರ್ದು, ತ್ರಾಸ ಆಗಬಾರ್ದು, ಆ ಥರ ಮಾತಾಡಬೇಕಂತ ಹೇಳ್ತಾರೆ. ಆ್ಯಂಡ್ ಅನೃತ ವಚನ ಅಂತಾರೆ. ಅನೃತ ವಚನ ಅಂದರೆ ಯಾವಾಗಲೂ ಲೈಯಿಂಗ್. ಸೊ ಅನೃತ ವಚನ ಇದೆಲ್ಲ ಒಂದು ಕೈಂಡ್ ಆಫ್ ಪಾಪ ಅಂತಲೇ ಆಯುರ್ವೇದದಲ್ಲಿ ಹೇಳ್ತಾರೆ, ದಶವಿಧ ಪಾಪದಲ್ಲಿ. ಇದರಿಂದನೇ ಭಾಳ ಡಿಸೀಸಸ್ಗಳು, ಲೈಕ್ ಭಾಳ ಡಿಸೀಸ್ ರೋಗಗಳು ಬರ್ತಾವಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಮಾತಾಡೋ ವಿಧಾನ ಭಾಳ ಇಂಪಾರ್ಟೆಂಟ್. ಸೊ ಟೈಮ್ ಎಷ್ಟು, ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಮಾತಾಡೋ ವಿಧಾನ ಕೂಡ ಅಷ್ಟೇ. ಒಂದು ಡಾಕ್ಟರ್ ಹತ್ರ ಬೇರೆ ಥರ ಮಾತಾಡಬೇಕು, ಅವ್ರ ಮ್ಯಾನೇಜರ್ ಹತ್ರ ಬೇರೆ ಥರ ಮಾತಾಡಬೇಕು, ಮಕ್ಕಳ ಹತ್ರ ಬೇರೆ ಥರ ಮಾತಾಡಬೇಕಾಗತ್ತೆ, ಆ್ಯಂಡ್ ಹಸ್ಬೆಂಡ್ ಹತ್ರ ಆ ಥರ, ಅತ್ತ ಮ್ಯಾಮ್ ಹತ್ರ. ಸೊ ಬೇರೆ ಬೇರೆ ರೋಲ್ಸ್ ಇರ್ತಾವಲ್ಲ, ಅದು ಪ್ರಕಾರ ಅವರು ಮಾಡಿಫೈ ಮಾಡಿಕೊಂಡು ಆ ಪ್ರಕಾರನೇ ಮಾತಾಡಬೇಕಾಗತ್ತೆ. ಹಾರ್ಷ್ ವರ್ಡ್ಸ್ ಬೇಡ, ಕರೆಕ್ಟಾಗಿ ಏನು ಪಾಯಿಂಟ್ ಇರುತ್ತೋ ಅಷ್ಟೇ. ಬಟ್ ಲ್ಯಾಗಿಂಗು ಬೇಡ, ಅದು ಆರ್ಗ್ಯುಮೆಂಟು ಬೇಡ. ಸೊ ಆ ಥರ ಮ್ಯಾನೇಜ್ ಮಾಡ್ಕೊಂತು ಮುಂದಕ್ಕೆ ಹೋಗಿದರೆ ಸೊ ನಾವು ಮ್ಯಾನೇಜ್ ಮಾಡ್ಕೋಬೋದು ಸ್ಟ್ರೆಸ್.
1: ಡಾಕ್ಟರ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟರಿ. ಈಗ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಮಾತನಾಡೋಣ. KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇರೋ ಈ ಒಂದು ವಿಷಯಕ್ಕೆ ವುಮೆನ್ ಪ್ರೆಸ್ ಮ್ಯಾನೇಜ್ಮೆಂಟ್ಗೋಸ್ಕರ ಯಾವೆಲ್ಲ ಸೌಲಭ್ಯಗಳು ಇದ್ದಾವೆ ಅದ್ರ ಬಗ್ಗೆ ಸ್ವಲ್ಪ.
2: ಆಕ್ಚುಲಿ ನಮ್ಮ ಆಯುರ್ವೇದ ಹಾಸ್ಪಿಟಲಲ್ಲಿ ಮಾನಸೋಲ್ಲಾಸ ಅಂತ ಒಪಿಡಿ ಇದೆ, ಅದು ಒಪಿಡಿ ನಂಬರ್ 13. ಅದರಲ್ಲಿ ಮಹಿಳಾ ಡಾಕ್ಟರ್ ಇರ್ತಾರೆ, ಜೆಂಟ್ಸ್ ಕೂಡ ಡಾಕ್ಟರ್ಸ್ ಇರ್ತಾರೆ. ಸೊ ನೀವು ಯಾರ್ಕನ ತ್ರಾಸಿದಾಗ ನೀವು ಬರೋದು ಆ್ಯಂಡ್ ತೋರಿಸ್ಕೋಬೋದು. ಬಟ್ ಏನೇನು ಸೌಲಭ್ಯಗಳಿದ್ದಾವಂದರೆ, ಆ್ಯಕ್ಚುಲಿ ನಮ್ಮ ಹತ್ರ ಶಮನ ಔಷಧಸ್ ಅಂತಾರೆ. ಶಮನ ಔಷಧಿಸ್ ಅಂದರೆ ಓನ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಇದರಲ್ಲಿ ಕೂಡ ಸ್ಟೇಜಸ್ ಇರ್ತವೆ. ಸ್ಟ್ರೆಸ್ ಅಲ್ಲಿ ಸ್ಟೇಜ್ ಒನ್, ಸ್ಟೇಜ್ ಟು, ಸ್ಟೇಜ್ ತ್ರೀ ಅಂತ ಇರ್ತವೆ. ಸ್ಟ್ರೆಸ್ ಒನ್, ಸ್ಟೇಜ್ ಒನ್ ಸ್ಟ್ರೆಸ್, ಸ್ಟೇಜ್ ಒನ್ ಇದ್ದಾಗ ಸೊ ಸುಮ್ಮನೆ ನಾವು ಮೆಡಿಸಿನ್ ಕೊಡ್ತೀವಿ. ಇಲ್ಲಾಂದರೆ ಕೆಲವು ಜನಕ್ಕೆ ಮೆಡಿಸಿನ್ ಅವಶ್ಯಕತೆ ಇರಲ್ಲ, ಕೌನ್ಸಿಲಿಂಗ್ ಮಾಡಿ

0: ಬಗ್ಗೆನೂ ನಮ್ಮ ಸಪರೇಟ್ ಸ್ವಸ್ಥವೃತ ಡಿಪಾರ್ಟ್ಮೆಂಟ್ ಇದೆ. ಸೊ ಯಾವ್ದಾದ್ರು ಮೆಡಿಸಿನ್ಸ್ ಅಂದ್ರೆ ಮೆಡಿಸಿನ್ಸ್ ಜೊತೆನೆ ಯಾವ್ದಾದ್ರು ಫುಡ್ ತಗೊಂಡಿದ್ರೆ ಒಳ್ಳೇದು, ಪಥ್ಯಾಹಾರ ಅಂತಾರೆ, ಯಾವ್ದು ತಗೊಂಡಿದ್ರೆ ಒಳ್ಳೇದು, ಆರೋಗ್ಯ ಇರುತ್ತೆ, ಯಾವ್ದು ತಗೊಂಡಿದ್ರೆ ಸ್ವಲ್ಪ ರೋಗಗಳು ಬರ್ತವೆ, ಇದೆಲ್ಲ ನಾವು ಹೇಳಿಕೊಡೋದು ಸಪರೇಟ್ ಡಿಪಾರ್ಟ್ಮೆಂಟು ಇದೆ. ಅಂಡ್ ರಿಸರ್ಚ್ ಕೂಡ ಬಹಳ ಆಗ್ತಾ ಇದೆ, ಅಂದ್ರೆ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಅಂತ ನಾವು ಹೇಳ್ಬೋದು. ಯಾವ್ದು ಅದ್ರ ಪ್ರಕಾರ ಅಂದ್ರೆ ವುಮೆನ್ ಅಲ್ಲಿ ಸ್ಟ್ರೆಸ್ ಎಷ್ಟು ಪರ್ಸೆಂಟೇಜ್ ಇದೆ, ವುಮೆನ್ ಅಲ್ಲಿ ಜಾಸ್ತಿ ಇದೆಯಾ ಇಲ್ಲ ಮೇಲ್ ಅಲ್ಲಿ ಜಾಸ್ತಿ ಇದೆಯಾ, ಅಂಡ್ ವುಮೆನ್ ಕ್ಯಾಟಗರೀಸ್ ಇರ್ತವೆ, ಅಂಡ್ ಕಾಲೇಜ್ ಗೋಯಿಂಗ್ ವುಮೆನ್ ಇರ್ಬೋದು, ಆಫೀಸ್ ಗೋಯಿಂಗ್ ವುಮೆನ್ ಇರ್ಬೋದು, ಅಂಡ್ ಮನೆಗೆ ಹೌಸ್ ವೈಫ್ಸ್ ಇದು, ಅದರಲ್ಲಿ ಕೂಡ ಸ್ಟ್ರೆಸ್ ಹೆಂಗೆಂಗಿದೆ, ಜಾಸ್ತಿ ಯಾರಿಗಿದೆ ಅಂತ ಒನ್ ಕೈಂಡ್ ಆಫ್ ಸ್ಟಡೀಸ್ ಕೂಡ ನಮ್ಮಿಂದ ಆಗ್ತಾ ಇದೆ. ಅದ್ರ ಬಗ್ಗೆ ನಮ್ಗೆ ಯಾವ್ದು ಉಪಯೋಗ ಅಂದ್ರೆ ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇದೆ ಅವರು ಟಾರ್ಗೆಟ್ ತಗೊಂಡು ಮತ್ತೆ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಮೆಡಿಸಿನ್ ಕೊಟ್ಟೋದು, ಇದೆಲ್ಲ ನಾವು ಮಾಡ್ತೀವಿ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿರೋ ಮಹಿಳೆಯರಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ?
0: ಸೊ ಮಹಿಳೆಯರಿಗೋಸ್ಕರ ಅಂದ್ರೆ ಆಲ್ವೇಸ್ ಮಹಿಳೆಯರ ಅಂದ್ರೆ ಮಲ್ಟಿ ಟಾಸ್ಕಿಂಗ್, ಬಟ್ ಅದು ಒಂದು ಪ್ಲಾನ್ ಇರಬೇಕು. ಸೊ ಪ್ಲಾನ್ ಪ್ರಕಾರ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಎಲ್ಲ ಕೆಲಸ ಮಾಡಿದರೆ ಡೆಫಿನೆಟ್ಲಿ ಅವರು ಸ್ಟ್ರೆಸ್ ಇಂದ ಹೊರಗಡೆ ಬರಬಹುದು. ಬಟ್ ಅದ್ರ ಜೊತೆನೆ ಯಾರ್ ಅಂದ್ರೆ ಸ್ಟೇಜ್ ಒನ್ ಸ್ವಲ್ಪ ಮೈಲ್ಡ್ ಸ್ಟ್ರೆಸ್ ಇದ್ದಾಗ ನಾವು ಮ್ಯಾನೇಜ್ ಮಾಡ್ಕೋಬಹುದು, ಅದೇನು ರೋಗ ಅಲ್ಲ. ಅದು ಯಾರ ಹೆಲ್ಪ್ ಅನ್ನ ತಗೋಬಹುದು, ಫ್ರೆಂಡ್ಸ್ ಹೆಲ್ಪ್, ಫ್ಯಾಮಿಲಿ ಹೆಲ್ಪ್ ತಗೊಂಡು ಅವ್ರ ಜೊತೆ ಮಾತಾಡಿ, ಏನ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಒಳಗೆ ಏನೇನ ಗಲಾಟೆ ಆಗ್ತಾ ಇದೆ ಅಂದ್ರೆ ಇವರು ವೈಫ್ ಅಂಡ್ ಹಸ್ಬೆಂಡ್ ಕುತ್ಕೊಂಡು ಮಾತಾಡೋದು, ಏನಾನು ಪ್ರಾಬ್ಲಮ್ ಇದೆ ಅಂದ್ರೆ ಸೊಲ್ಯೂಷನ್ ತಗೊಳೋದು, ಈ ತರ ಮಾತಾಡಿದ್ರೆ ಕೂಡ ಈ ತರ ನಾವು ಕುತ್ಕೊಂಡು ಮಾತಾಡಿದ್ರೆ ಕೂಡ ಬಹಳ ವಿಷಯಕ್ಕೂ ಸಮಸ್ಯೆಗಳಿಗೂ ಜವಾಬು ಸಿಗ್ಬೋದು, ಆನ್ಸರ್ ಅಂತೂ ಸಿಗುತ್ತೆ. ಅದು ಒಂದು. ಅಂಡ್ ಪ್ಲಾನಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಾವು 9 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಸೊ ಅಟ್ ಲೀಸ್ಟ್ 8:30 ಇಂದನೇ ನಾವು ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿದ್ರೆ ಸೊ ಸ್ವಲ್ಪ ಅಲ್ಲಿಂದ ಮತ್ತೆ ಬೇರೆ ಲೈಫ್ ಸ್ಟಾರ್ಟ್ ಆಗುತ್ತೆ. ಆಫೀಸ್ ಹೋಗಿದ್ಮೇಲೆ ಬೇರೆ ಬೇರೆ ಕೆಲಸ ಇರ್ತವೆ, ಆ ಕೆಲಸ ಟೈಮ್ ಪ್ರಕಾರ ಮಾಡ್ಕೋಬಹುದು. ಇಲ್ಲಿ ನೀವು 9 ಕಾಲೇಜ್ ಇರ್ಬೋದು, ಅಲ್ಲಿ ಆಫೀಸ್ ಇರ್ಬೋದು, ನೀವು 10 ಹೋಗಿದರೆ ಮತ್ತೆ ಅಲ್ಲಿಂದ ಮತ್ತೆ ಅವರಿಂದ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಬರ್ತವೆ, ಮತ್ತೆ ನಾವು ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ, ಕೆಲಸ ಸರಿಯಾಗಿ ಮಾಡಲ್ಲ, ಮತ್ತೆ ಅದರಿಂದ ಹೋಲ್ ಸಿಸ್ಟಮ್ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂಡ್ ಪ್ಲಾನಿಂಗ್ ಇಂಪಾರ್ಟೆಂಟ್. ನಾಳೆ ಏನ್ ಮಾಡ್ಬೇಕು ಇವತ್ತನ್ನೇ ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿಕೊಂಡು ಹೋಗ್ಬೋದು, ಅಂಡ್ ಇದೆಲ್ಲ ಮ್ಯಾನೇಜ್ ಮಾಡ್ಕೋಬಹುದು. ಅಂಡ್ ಮ್ಯಾನೇಜ್ ಮಾಡ್ಕೋಕೆ ಆಗ್ತಾ ಇಲ್ಲ ಅಂದ್ರೆ ಕೂಡ ಕೌನ್ಸಿಲರ್ಸ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಅಂಡ್ ಸೈಕಿಯಾಟ್ರಿಸ್ಟ್ ಇರ್ತಾರೆ. ಸೈಕಾಲಜಿಸ್ಟ್ ಸ್ಪೆಷಲಿ ಫಾರ್ ಓನ್ಲಿ ಕೌನ್ಸಿಲಿಂಗ್ ಥೆರಪಿ, ಅಂದ್ರೆ ಓನ್ಲಿ ಕೌನ್ಸಿಲಿಂಗ್, ಅದರಲ್ಲಿ ಸ್ವಲ್ಪ ಕೋಪಿಂಗ್ ಸ್ಕಿಲ್ಸ್, ಸ್ಟ್ರೆಸ್ ಬರುವಾಗ ಏನೇನು ರಿಲ್ಯಾಕ್ಸೇಷನ್ಸ್ ಟೆಕ್ನಿಕ್ಸ್ ಅಂತ ಇರ್ತವೆ, ಅದೇನು ಮಾಡಬಹುದು ಅದೆಲ್ಲ ಹೇಳ್ಕೊಡ್ತಾರೆ. ಅವರು ಸೈಕಾಲಜಿಸ್ಟ್ ಅಂತಾರೆ, ಅವ್ರ ಕೌನ್ಸಿಲರ್ಸ್ ಅನ್ನೇ ಕೂಡ ಅನ್ಬೋದು. ಅಂಡ್ ಸೈಕಿಯಾಟ್ರಿಸ್ಟ್ ಅಂದ್ರೆ ಇದು ಸೆಕೆಂಡ್ ಸ್ಟೇಜ್, ನಾವು ಇದೆಲ್ಲ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಕೂಡ ಆರಾಮ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮೆಡಿಸಿನ್ ಕೊಡ್ಬೇಕಾಗ. ಸೊ ಅದು ಸೈಕಿಯಾಟ್ರಿಸ್ಟ್ ಒಪಿನಿಯನ್ ತಗೋಬಹುದು, ಹೆಲ್ಪ್ ತಗೋಬಿಡಿ, ಇದೇನು ದೊಡ್ಡ ವಿಷಯದಲ್ಲ. ಅದು ಸ್ಟಿಗ್ಮಾ ಬಿಟ್ಟು ಮತ್ತೆ ಹೊರಗಡೆ ಬಂದು ಅವ್ರಿಗೆ ಏನ್ ತ್ರಾಸಿದೆಯೋ ಅವ್ರು ಹೇಳ್ಬೋದು. ಅಂಡ್ ನಮ್ಮ ಕಾಲೇಜಿಂದ, ಆಯುರ್ವೇದಿಕ್ ಕಾಲೇಜಿಂದ ಕೂಡ ವಿತೌಟ್ ಲೈಕ್ ಸೈಡ್ ಎಫೆಕ್ಟ್ ಫ್ರೀ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೋಸ್ಟ್ ಆಫ್ ದಿ ಥಿಂಗ್ಸ್ ವಿಲ್ ಬಿ ಕೌನ್ಸಿಲಿಂಗ್ ಓನ್ಲಿ. ಸೊ ಆಫ್ಟರ್ ವರ್ಡ್ಸ್ ನಮ್ದು ಮೆಡಿಸಿನ್ಸ್ ಅಶ್ವಗಂಧ, ಜಟಾಮಾನ್ಸಿ, ಭ್ರಾಮಿ, ಶಂಖಪುಷ್ಪಿ ಇದ್ರ ಜೊತೆ ತಯಾರಾಗು ಬಹಳ ಸಾಕಷ್ಟು ಮೆಡಿಸಿನ್ಸ್, ತುಪ್ಪ ಅಂತಾರಲ್ಲ ಆ ಮೆಡಿಸಿನ್ಸ್ ಇದಾವೆ, ಕಷಾಯಗಳಿದಾವೆ, ಆಸವ ಅರಿಷ್ಟಗಳು ಇದಾವೆ, ತೈಲಗಳಿದಾವೆ, ಎಲ್ಲ ಯೂಸ್ ಮಾಡಿ ನಾವು ಸ್ಟ್ರೆಸ್ ಇಂದ ನಾವು ವುಮೆನ್ ಇರ್ಬೋದು ಯಾರನ್ನ ಸ್ವಲ್ಪ ಹೊರಗಡೆ ಕಳಿಸ್ತೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಸ್ನೇಹಿತರೆ, ಇದಾಗಿತ್ತು ಆನುಗ ದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬಳಗ ಅವ್ಯ ಮೊಟ್ಟ ಬದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ

0: 8312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಮಹಿಳಾ ವೇದಿಕೆಯಲ್ಲಿ ಇವತ್ತು ಅಡುಗೆ ಅರಮನೆ ಕಾರ್ಯಕ್ರಮ. ನಿಮಗೆಲ್ಲ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮ್ಗೆ ಕೆಲವೊಂದಷ್ಟು ಹಾಗಲಕಾಯಿ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಹಾಗಲಕಾಯಿ ಅಂದ್ರೆ ಎಷ್ಟೋ ಜನಕ್ಕೆ ಇದು ಇಷ್ಟನೇ ಆಗಲ್ಲ. ತುಂಬಾ ಜನ ಇದು ಕಹಿ ಅಂತ ಹೇಳಿ ಇದನ್ನ ಮುಟ್ಟೋದೇ ಇಲ್ಲ. ಆದ್ರೆ ಇದು ಬಾಯಿಗೆ ಎಷ್ಟು ಕಹಿನೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಸಿಹಿ ಆಗಿರುತ್ತೆ. ಈಗ ನಮ್ಗೆ ಇರುವಂತಹ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಇದು ಒಂದು ರಾಮಬಾಣ ಅಂತಾನೆ ಹೇಳಬಹುದು. ಅಂದ್ರೆ ಇದನ್ನ ನಾವು ವಾರದಲ್ಲಿ 2 ಬಾರಿ ಆದ್ರೂ ಬಳಸಲೇಬೇಕಾದಂತಹ ಒಂದು ತರಕಾರಿ ಇದು. ಹಾಗಿದ್ರೆ ಈ ಒಂದು ಹಾಗಲಕಾಯಿಯಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಈಗ ಹೇಳ್ತಾ ಹೋಗ್ತೀನಿ. ಅಂದ್ರೆ ಹಾಗಲಕಾಯಿ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ವಿಟಮಿನ್ ಎ, ಬೀಟಾ ಕೆರೋಟಿನ್ ಅಂಶ ಕಣ್ಣಿನ ದೃಷ್ಟಿ ಸುಧಾರಣೆ ಆಗೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಹಾಗೇನೆ ಇದು ರಕ್ತ ಶುದ್ಧಿಗೂ ಕೂಡ ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಒಂದು ತರಕಾರಿಯಾಗಿದೆ. ಮತ್ತೆ ಇವಾಗ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಏನಾದ್ರು ಜಾಸ್ತಿ ಆಗಿತ್ತು ಅಂದ್ರೆ ಅದನ್ನ ಇದು ಕಡಿಮೆ ಮಾಡುತ್ತೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈಗ ಯಾರು ಶುಗರ್ ಪೇಷಂಟ್ ಇರ್ತಾರಲ್ವಾ, ಡಯಾಬೆಟಿಕ್ ಪೇಷಂಟ್ಸ್, ಅವರು ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ಅವರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ಹಾಗಲಕಾಯಿನ ಯಾವುದೇ ರೀತಿ ಈ ನಾವೀಗ ಹಾಗಲಕಾಯಿ ಪಲ್ಯ ತಿಂತಾ ಇದ್ದೀವಿ ಅಂತ ಯಾವುದೇ ರೀತಿ ನಿಮಗೆ ಫೀಲ್ ಆಗಬಾರ್ದು. ಆ ರೀತಿಯಾಗಿ ಈ ಹಾಗಲಕಾಯಿಯನ್ನ ಬಳಸಿ ಯಾವ ರೀತಿ ಕೆಲವೊಂದಷ್ಟು ಹಾಗಲಕಾಯಿ ರೆಸಿಪಿಗಳನ್ನ ಮಾಡಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹಾಗಲಕಾಯಿಯನ್ನ ಬಳಸಿ ಮಾಡಬಹುದಾದಂತಹ ಮೊದಲ ರೆಸಿಪಿ ಯಾವುದು ಅಂದ್ರೆ ಹಾಗಲಕಾಯಿ ಮಂಚೂರಿ. ಅಂದ್ರೆ ಇದಕ್ಕೆ ನಾನೇ ಹೆಸರಿಟ್ಟಿದ್ದೀನಿ, ನೀವು ಯಾವ ಹೆಸರು ಬೇಕಾದ್ರೂ ಇಡಬಹುದು. ಈ ಹಾಗಲಕಾಯಿ ಮಂಚೂರಿ ಮಾಡೋದಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರ್, ಚಿಟಿಕೆ ಅರಿಶಿನ, 1 ಚಮಚ ಖಾರದ ಪುಡಿ, 1/2 ಚಮಚ ಧನಿಯಾ ಪುಡಿ ಅಂದ್ರೆ ಕೊತ್ತಂಬರಿ ಕಾಳು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆಹಣ್ಣಿನ ರಸ, 1 ಈರುಳ್ಳಿ ಅಂದ್ರೆ ತಳ್ಳಗೆ ಉದ್ದಗೆ ಕಟ್ ಮಾಡಿದಂತಹ 1 ಈರುಳ್ಳಿ, 1 ಸ್ಪೂನ್ ಸೋಯಾ ಸಾಸ್, 1 ಚಮಚ ಸೆಜ್ವಾನ್ ಚಟ್ನಿ, 2 ಚಮಚ ಟೊಮೆಟೊ ಕೆಚಪ್, ಮತ್ತೆ ಇದನ್ನ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆ. ಹಾಗಿದ್ರೆ ಈ ಹಾಗಲಕಾಯಿ ಮಂಚೂರಿ ಮಾಡೋದು ಹೇಗಂತ ನೋಡೋದಾದ್ರೆ 1/4 ಕೆಜಿಯಷ್ಟು ಹಾಗಲಕಾಯಿನ ಚೆನ್ನಾಗಿ ತೊಳೆದು ಒಳಗಿನ ಬೀಜಗಳನ್ನೆಲ್ಲ ತೆಗೆದು ರೌಂಡ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಬೌಲ್ನ ತಗೊಂಡು ಅದರಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರ್, ಚಿಟಿಕೆಯಷ್ಟು ಅರಿಶಿಣ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆಹಣ್ಣಿನ ರಸವನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ. ಹೀಗೆ ಎಲ್ಲವನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಅದಕ್ಕೆ ಹಾಗಲಕಾಯಿಯನ್ನ ಹಾಕೊಳ್ಳಿ. ಇವಾಗ ನೀವೇನ್ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವಾ, ಆ ಹಾಗಲಕಾಯಿಯನ್ನ ಹಾಕೊಳ್ಳಿ. ಆ ಹಿಟ್ಟಿನೊಂದಿಗೆ ಚೆನ್ನಾಗಿ ಹಾಗಲಕಾಯಿ ಎಲ್ಲ ಮಿಕ್ಸ್ ಆಗ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಅದನ್ನ ಚೆನ್ನಾಗಿ ಕಲಸ್ತಾ ಹೋಗಿ. ತುಂಬಾ ನೀರ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಅದು ಗಟ್ಟಿಯಾಗೆ ಇರಬೇಕು. ಆ ರೀತಿ ಅದನ್ನ ಕಲಸಿಟ್ಕೊಳ್ಳಿ. ಆ ರೀತಿ ಕಲಸಿ ಆದ್ಮೇಲೆ 1-5 ನಿಮಿಷ ಅದನ್ನ ಮುಚ್ಚಳ ಮುಚ್ಚಿ ಇಡಿ. ಆಮೇಲೆ ಒಂದು ಒಲೆಯ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಬಾಣಲೆಗೆ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾದ ಮೇಲೆ ನೀವು ಇವಾಗ ಆ ಹಿಟ್ಟಿನಲ್ಲಿ ಈ ಹಾಗಲಕಾಯಿ ಏನ್ ಕಲಸಿರ್ತೀರಲ್ವಾ ಅದನ್ನ ಎಣ್ಣೆಯಲ್ಲಿ ಹಾಕಿ ಅದನ್ನ ಡೀಪ್ ಫ್ರೈ ಮಾಡಿ. ಅಂದ್ರೆ 2 ಕಡೆ ಚೆನ್ನಾಗಿ ಫ್ರೈ ಮಾಡಿ. ಈ ರೀತಿ ಎಲ್ಲಾ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ನೀವು ಇದನ್ನ ಹಾಗೆ ಬೇಕಾದ್ರೂ ತಿನ್ಬಹುದು, ಇಲ್ಲಪ್ಪ ಇದಕ್ಕೆ ಇನ್ನಷ್ಟು ರುಚಿ ಬೇಕು ಅಂತ ಹೇಳೋದಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಇನ್ನೊಂದು ಸ್ಟೆಪ್ ಅನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಅದು ಏನು ಅಂದ್ರೆ 1 ಬಾಣಲೆಯನ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ, ಅಂದ್ರೆ 2 ಚಮಚ ಎಣ್ಣೆಯನ್ನ ಹಾಕಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಉದ್ದುದ್ದಗೆ ತಳ್ಳಗೆ ಕಟ್ ಮಾಡಿದಂತಹ 1 ಈರುಳ್ಳಿಯನ್ನ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆ ಈರುಳ್ಳಿನ ಫ್ರೈ ಮಾಡಿ. ಹೀಗೆ 1-2 ನಿಮಿಷ ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಸೆಜ್ವಾನ್ ಚಟ್ನಿಯನ್ನ ಹಾಕಿ, ಆಮೇಲೆ 2 ಸ್ಪೂನ್ ಟೊಮೆಟೊ ಕೆಚಪ್ ಅನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವಾ ಹಾಗಲಕಾಯಿಯನ್ನ, ಅದನ್ನ ಅದಕ್ಕೆ ಹಾಕಿ ಸೇರಿಸ್ಕೊಳ್ಳಿ. ಇವಾಗ ಏನು ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವಾ ಆ ಹಾಗಲಕಾಯಿಯನ್ನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ 1-5 ನಿಮಿಷ ಇದನ್ನ ಚೆನ್ನಾಗಿ ಫುಲ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ 1-5 ನಿಮಿಷ ನೀವು ಲೋ ಫ್ಲೇಮ್ ನಲ್ಲಿ ಇದನ್ನ ಮಿಕ್ಸ್ ಮಾಡಿದ್ರೆ ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಹಾಗಲಕಾಯಿಯಿಂದ ಮಾಡುವ ಒಂದು ಸೂಪರ್ ಆದ ರೆಸಿಪಿ ನಿಮ್ಗೆ ರೆಡಿ ಆಗುತ್ತೆ. ಇದನ್ನ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ.

ಮಾತ್ರ ಪರದಾಟ, ಹಿಂದೆ ಬದಲು ಸಂಕಟ, ಮುಂದೆ ಬಂದ ಬೆ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ನಾನು ಸ್ವಲ್ಪ ನೀರನ್ನ ಬಳಸದೆ ಎರಡು ದಿನ ಇಟ್ಟರೂ ಕೆಡದಂತಹ ಹಾಗಲಕಾಯಿ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 1/2 ಕೆಜಿ ಹಾಗಲಕಾಯಿ, 1 ಈರುಳ್ಳಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/2 ಚಮಚ ಗರಂ ಮಸಾಲ, 3 ಚಮಚ ಶೇಂಗಾ ಪುಡಿ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 1/2 ಚಮಚ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ದೊಡ್ಡ ಚಮಚದಷ್ಟು ಎಣ್ಣೆ. ಹಾಗಿದ್ರೆ ಈ ಹಾಗಲಕಾಯಿ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಹಾಗಲಕಾಯಿನ ತೊಳೆದು ರೌಂಡ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಅಂದ್ರೆ ಒಳಗಡೆ ಬೀಜ ಏನಾದ್ರೂ ಇದ್ರೆ ಅದು ಎಳೆದಾಗಿದ್ರೆ ಹಾಗೆ ಬಿಡಿ, ಅದು ಏನಾದ್ರೂ ಸ್ವಲ್ಪ ಬಲ್ತಿದ್ರೆ ಆ ಎಲ್ಲ ಬೀಜವನ್ನ ತೆಗೆದು ರೌಂಡ್ ಆಗಿ ಅಂದ್ರೆ ಗಾಲಿ ಗಾಲಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ತರ ರೌಂಡ್ ಆಗಿ ಕಟ್ ಮಾಡಿದಂತಹ ಹಾಗಲಕಾಯಿನ ಒಂದು ಬೌಲ್ಗೆ ಹಾಕಿ 1 ಚಮಚ ಉಪ್ಪು, 1/2 ಚಮಚ ಅರಿಶಿಣವನ್ನ ಹಾಕಿ ಚೆನ್ನಾಗಿ ಅದನ್ನ ಕಲಸಿ ಹಾಗೆ 1/2 ಗಂಟೆ ಹಾಗೆ ಬಿಟ್ಬಿಡಿ. ಯಾಕಂದ್ರೆ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಎಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ. 1/2 ಗಂಟೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಕಲಸಿ ಚೆನ್ನಾಗಿ ಅದನ್ನ ತೊಳೆದು ಹಾಗಲಕಾಯಿನೆಲ್ಲ ನೀರಿಂದ ಸಪರೇಟ್ ಮಾಡಿ ಒಂದ್ ಸೈಡ್ ಎತ್ತಿಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಗಲಕಾಯಿಯಲ್ಲಿರುವಂತಹ 50% ಅಷ್ಟು ಕಹಿ ಎಲ್ಲ ಹೊರಟು ಹೋಗುತ್ತೆ. ಈ ರೀತಿ ಹಾಗಲಕಾಯಿನೆಲ್ಲ ನೀವು ಚೆನ್ನಾಗಿ ತೊಳೆದಿಟ್ಕೊಂಡ್ಮೇಲೆ 1 ಬಾಣಲೆಯನ್ನ ಬಿಸಿಗಿಟ್ಟು 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಕಾದ ಮೇಲೆ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆಯನ್ನ ಹಾಕಿ ಸಣ್ಣದಾಗಿ ಹೆಚ್ಚಿದಂತಹ 1 ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ಮೇಲೆ ಅದಕ್ಕೆ 1/2 ಚಮಚ ಅರಿಶಿಣ ಪುಡಿ, ಹಾಗೇನೆ ನೀವೇನ್ ಹೆಚ್ಚಿಟ್ಕೊಂಡಿರ್ತೀರಲ್ವಾ ಆ ಹಾಗಲಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ತರ ಮಿಕ್ಸ್ ಆದ್ಮೇಲೆ ಅದನ್ನ 5-6 ನಿಮಿಷಗಳ ಕಾಲ ಬೇಯೋದಿಕ್ಕೆ ಹಾಗೆ ಬಿಟ್ಬಿಡಿ. ಅದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಈ ರೀತಿ ಅದು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಇದೊಂದು ಪಲ್ಯ ರೆಡಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ 1 ಚಮಚದಷ್ಟು ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/2 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನ ಹಾಕಿ, 3 ಚಮಚದಷ್ಟು ಶೇಂಗಾ ಪುಡಿಯನ್ನ ಹಾಕಿ, ಎಲ್ಲ ಪುಡಿಗಳನ್ನು ಹಾಕಿದ ಮೇಲೆ 1/2 ಚಮಚ ಉಪ್ಪನ್ನ ಹಾಕಿ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಹಾಗಲಕಾಯಿ ಪಲ್ಯನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಮೊದಲೇ ಹೇಳಿದಂತ ಹಾಗಲಕಾಯಿ ಪಲ್ಯನೂ ನಾನು ಟ್ರೈ ಮಾಡ್ತೀನಿ, ಆದ್ರೆ ಸಾಮಾನ್ಯ

ಸಾಮಾನ್ಯವಾಗಿ ನಾನ್ ಮಾಡುವಂತಹ ಪಲ್ಯ ಅಂದ್ರೆ ಈಗ ನಾ ಹೇಳ್ತಾ ಇರುವಂತಹ ಈ ಪಲ್ಯ, ಇದು ಮುಂಚೆಯಿಂದಲೂ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಹಿರಿಯರೆಲ್ಲ ಈ ಪಲ್ಯವನ್ನ, ಈ ಹಾಗಲಕಾಯಿ ಪಲ್ಯ ಅಂದ್ರೆ ಇದೇ ರೀತಿ ಮಾಡ್ತಾ ಇದ್ರು. ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಈ ಒಂದು ಪಲ್ಯವನ್ನ ಮಾಡ್ತಾ ಇದ್ರು. ಆ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪಲ್ಯ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 1/4 ಕೆಜಿ ಹಾಗಲಕಾಯಿ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, ಚಿಟಿಕೆ ಅರಿಶಿನ, 5-6 ಎಸಳು ಬೆಳ್ಳುಳ್ಳಿ, 1 ಟೀಸ್ಪೂನ್ ಖಾರದ ಪುಡಿ, 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಶೇಂಗಾ ಪುಡಿ, 2 ಸ್ಪೂನ್ ಗುರಳ್ ಪುಡಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ, 2 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಿದ್ರೆ ಈ ಹಾಗಲಕಾಯಿ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಹಾಗಲಕಾಯಿಯಲ್ಲಿರುವ ಬೀಜಗಳನ್ನೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ. ಹಾಗಲಕಾಯಿಯನ್ನೆಲ್ಲ ಕಟ್ ಮಾಡಿ ಆದ್ಮೇಲೆ 1 ಬಾಣಲಿಗೆ 1 ಸ್ಪೂನ್ ಎಣ್ಣೆಯನ್ನ ಹಾಕಿ ಸಣ್ಣಗೆ ಕಟ್ ಮಾಡಿದಂತಹ ಹಾಗಲಕಾಯಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಎಷ್ಟು ಚೆನ್ನಾಗಿ ಈ ಹಾಗಲಕಾಯಿನ ಫ್ರೈ ಮಾಡ್ತಿರಲ್ವಾ, ಅಷ್ಟು ಅದರಲ್ಲಿರುವಂತಹ ಕಹಿ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಲೋ ಫ್ಲೇಮ್ ನಲ್ಲೇ ಕಂದು ಬಣ್ಣ ಬರೋವರೆಗೂ ಈ ಹಾಗಲಕಾಯಿನ ನೀವು ಹುರಿಬೇಕಾಗುತ್ತೆ. ಈ ರೀತಿ ಹುರಿದಾದ್ಮೇಲೆ ಅದನ್ನ ಒಂದು ಪ್ಲೇಟಿಗೆ ಹಾಕಿ ಅದೇ ಬಾಣಲೆಗೆ 2 ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 5-6 ಬೆಳ್ಳುಳ್ಳಿ ಎಸುಳು ಅಂತ ಹೇಳಿದ್ನಲ್ವ, ಅದನ್ನ ಸಣ್ಣದಾಗಿ ಜಜ್ಜಿ ಅದಕ್ಕೆನೆ ಹಾಕಿ, ಆಮೇಲೆ 8-10 ಕರಿಬೇವಿನ ಎಲೆ, ಸ್ವಲ್ಪ ಅರಿಶಿಣ ಹಾಕಿ ಹುರಿದಂತಹ ಹಾಗಲಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆನೆ 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿ ಆದ ಮೇಲೆ ಅದಕ್ಕೆ 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಬೆಲ್ಲದ ಪುಡಿಯನ್ನ ಹಾಕಿ, ಆಮೇಲೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಮುಚ್ಚಳವನ್ನ ಮುಚ್ಚಿ 2 ನಿಮಿಷಗಳ ಕಾಲ ಅದನ್ನ ಬೇಯಿಸಿ. ಈ ರೀತಿ ಬೇಯಿಸಿದ ನಂತರ ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಸ್ಪೂನ್ ಗುರಳ್ ಪುಡಿ, 2 ಚಮಚ ಶೇಂಗಾ ಪುಡಿಯನ್ನ ಹಾಕಿ ಮತ್ತೊಮ್ಮೆ ಅದನ್ನ ಮಿಕ್ಸ್ ಮಾಡಿ. ಹೀಗೆ ನೀವು ಈ ಒಂದು ಹಾಗಲಕಾಯಿ ಪಲ್ಯಗೆ ಗುರಳ್ ಪುಡಿ, ಶೇಂಗಾ ಪುಡಿ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಎಲ್ಲವನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗಿ ತುಂಬಾ ಚೆನ್ನಾಗಿ ಈ ಒಂದು ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಈ ಹಾಗಲಕಾಯಿಯನ್ನ ಬಳಸಿ, ಈಗ ನಾವು ಬೇಕರಿಲೆಲ್ಲ ಸಿಗುತ್ತಲ್ವಾ ಆ ರೀತಿ ಹಾಗಲಕಾಯಿ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಹಾಗಲಕಾಯಿ ಚಿಪ್ಸ್ ಮಾಡೋದಿಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 3 ಸ್ಪೂನ್ ಕಾರ್ನ್ ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀಸ್ಪೂನ್ ಮೈದಾ ಹಿಟ್ಟು, 1/4 ಚಮಚ ಅರಿಶಿಣ, 1/2 ಚಮಚ ಗರಂ ಮಸಾಲ, 1 ಚಮಚ ಖಾರದ ಪುಡಿ, 2 ಚಿಟಿಕೆ ಇಂಗು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಿಕ್ಕೆ ಎಣ್ಣೆ. ಹಾಗಿದ್ರೆ ಈ ಹಾಗಲಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ನೀವು ಹಾಗಲಕಾಯಿನೆಲ್ಲ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಬೀಜ ಬೇಕು ಅಂದ್ರೆ ತೆಗೀರಿ, ಇಲ್ಲಾಂದ್ರೆ ಬೀಜ ಇದ್ರೂ ಅದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹಾಗಲಕಾಯಿನ ಸ್ಲೈಸ್ ಆಗಿ ಕಟ್ ಮಾಡಿದ ಮೇಲೆ ಆ ಹಾಗಲಕಾಯಿ ಸ್ಲೈಸ್ಗಳನ್ನ ಒಂದು ಉಪ್ಪು ನೀರಲ್ಲಿ 1/2 ಗಂಟೆ ಅದನ್ನ ನೆನೆಯಿಡಿ. ಈ ರೀತಿ ನೆನೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಮಟ್ಟಿಗೆ ಅದು ಹೋಗುತ್ತೆ. 1/2 ಗಂಟೆ ಆದ ಮೇಲೆ ಆ ನೀರಿನಿಂದ ಹಾಗಲಕಾಯಿಯನ್ನೆಲ್ಲ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಬೌಲ್ಗೆ 3 ಚಮಚ ಕಾರ್ನ್ ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1/4 ಚಮಚ ಅರಿಶಿಣ, 1/2 ಚಮಚ ಗರಂ ಮಸಾಲ, 1 ಚಮಚ ಖಾರದ ಪುಡಿ, 2 ಚಿಟಿಕೆ ಇಂಗು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ, ಇವಾಗ ನಾವು ಬಜ್ಜಿ ಬೋಂಡಾ ಮಾಡೋದಕ್ಕೆಲ್ಲ ಹಿಟ್ಟನ್ನ ಕಲಸ್ತೀವಲ್ವ, ಆ ಹದಕ್ಕೆ ಆ ಹಿಟ್ಟನ್ನ ಕಲಸಿ, ಹಿಟ್ಟನ್ನ ಕಲಸಿದ ಮೇಲೆ ಆ ಹಿಟ್ಟಿಗೆ ನೀವು ಹೆಚ್ಚಿ ಇಟ್ಟುಕೊಂಡಿರುವಂತಹ ಹಾಗಲಕಾಯಿಯನ್ನ ಹಾಕಿ ಹಿಟ್ಟಿಗೆಲ್ಲ ಹಾಗಲಕಾಯಿ ಹತ್ತಬೇಕು. ಆ ರೀತಿ ಅದನ್ನ ಚೆನ್ನಾಗಿ ಕಲಸಿ, ಆ ರೀತಿ ಚೆನ್ನಾಗಿ ಕಲಸಿದ ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನ ಕಾಯೋದಕ್ಕೆ ಇಡಿ. ಎಣ್ಣೆ ಕಾದ ಮೇಲೆ ನೀವು ಹಿಟ್ಟಿನಲ್ಲಿ ಕಲಸಿದಂತಹ ಹಾಗಲಕಾಯಿಗಳನ್ನ ನೀಟಾಗಿ 2 ಕಡೆಗಳಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿದ್ರೆ ನಿಮ್ಗೆ ರುಚಿಕರವಾದಂತಹ ಹಾಗಲಕಾಯಿ ಚಿಪ್ಸ್ ನಮಗೀಗ ಬೇಕರಿಯಲ್ಲಿ ಸಿಗುತ್ತಲ್ವಾ, ಅದೇ ರೀತಿಯಾದಂತಹ ಹಾಗಲಕಾಯಿ ಚಿಪ್ಸ್ ನಿಮಗೆ ರೆಡಿಯಾಗುತ್ತೆ. ಈ ರೀತಿ ನೀವು ಹಾಗಲಕಾಯಿ ಈ ಒಂದು ಹಾಗಲಕಾಯಿ ಚಿಪ್ಸ್ ಅನ್ನ ಮಾಡಿಕೊಟ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಈ ಹಾಗಲಕಾಯಿನ ಇಷ್ಟಪಡ್ತಿಂತಾರೆ. ಹೇಗಿದ್ವು ಇವತ್ತಿನ ರೆಸಿಪಿಗಳು? ಎಲ್ಲ ರೆಸಿಪಿಗಳು ಇಷ್ಟ ಆದ್ವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: शैली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-247-1482, ಮೊಬೈಲ್ ಸಂಖ್ಯೆ 9448954235.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಇವತ್ತಿನ ನಮ್ಮ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಾಜು ಆನಂದ್ ಸ್ವಾಮಿ ಅವರು ಹಾಡಿರುವಂತಹ ಭಾವಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದ ಮೈಸೂರು ಆನಂದ್ ಸ್ವಾಮಿ ಅವರ ಮಗ ಈ ರಾಜು ಆನಂದ್ ಸ್ವಾಮಿ ಅವರು ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರವನ್ನ ಸುಮಾರು 15 ವರ್ಷಗಳಿಗೂ ಅಧಿಕ ಕಾಲ ಆಳಿದಂತಹ ಕೀರ್ತಿ ರಾಜು ಆನಂದ್ ಸ್ವಾಮಿ ಅವರಿಗೆ ಸಲ್ಲುತ್ತೆ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ರಾಜು ಆನಂದ್ ಸ್ವಾಮಿ ಅವರ ಧ್ವನಿಯಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ರಚಿಸಿರುವಂತಹ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆಯೇ

0: ನೀಡಿದ ಕಣ್ಣು.
1: ಜಿ ಪಿ ರಾಜರತ್ನಂ ಅವರ ರತ್ನನ್ ಪದಗಳನ್ನ ಅತ್ಯಂತ ಸುಮಧುರವಾಗಿ ಹಾಡಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರು ಮಾಡಿದ್ದರು ಈ ರಾಜು ಆನಂದಸ್ವಾಮಿಯವರು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ ಜಿ ಪಿ ರಾಜರತ್ನಂ ಅವರು ರಚಿಸಿರುವಂತಹ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡಾಮ.

ಎಂಡ ಕೊಡ್ತಿ ನಂದು ಪ್ರಾರ್ಥನೆ ಕೇಳು ಸರಸ್ವತಮ್ಮನ ಗಂಡ ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವ ಸಿಯೋಳು ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವ ಸಿಯೋಳು ಕುಡಿದ್ಬಿಟ್ಟು ಆಡ್ರೆ ತೊದಲ್ತ ದಣ್ಣ.

ಕೊಟ್ರೆ ತರ್ಸೋ ತಮ್ಮ ಏನಾಗ್ತೈತೆ, ಮಾತ್ಸಲೀಸ ಕೊಟ್ರೆ ನಂಗೆ ನೀನು ಲಾರಿ ಆಗಿ ನನ್ ಕೇಸ್ ಗೆದ್ದಿದ್ ಕೊಟ್ರೆ, ನನಗೆ ನೀನು ಲಾರಿ ಆಗಿ ನನ್ ಕೇಸ್ ಗೆದ್ದಿ.

ಎಂಡ ಕೊಡ್ತೀನಂದು ಪ್ರಾರ್ಥನೆ ಕೇಳು ಸರಸ್ವತಮ್ಮನ್ ಗಂಡ. ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವಸಿಯೋಳು ಕುಡಿದು ಬಿಟ್ಟು ಆಡ್ರೆ ತೊದಲ್ತ ದಣ್ಣ.

ರಾಜು ಆನಂದ್ ಸ್ವಾಮಿ ಅವರದ್ದು ಅಪೂರ್ವ ಜೋಡಿ. ಸಿ ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿರುವಂತಹ ಅನೇಕ ಗೀತೆಗಳನ್ನ ರಾಜು ಆನಂದ್ ಸ್ವಾಮಿಯವರು ಹಾಡಿದ್ದಾರೆ. ಅವುಗಳಲ್ಲಿ ಒಂದು ನಿಮಗಾಗಿ, ಬಡವನಾದರೆ ಏನು ಶಿವೆ, ಕೈ ತುತ್ತು ಉಣಿಸುವೆ.

ರಾಜು ಆನಂದ್ ಸ್ವಾಮಿಯವರು ಟಿಪಿ ಕೈಲಾಸಂ ರಚಿಸಿರುವಂತಹ ಹಾಸ್ಯ ಮಿಶ್ರಿತ ಲಘು ದಾಟಿಯ ಹಾಡುಗಳಿಂದ ಹಿಡಿದು ಮಂಕುತಿಮ್ಮನ ಕಗ್ಗದಂತಹ ತುಂಬು ಗಾಂಭೀರ್ಯವನ್ನು ಬಯಸುವ ಹಾಡುಗಳವರೆಗೆ ಎಲ್ಲಾ ತರಹದ ಗೀತೆಗಳಿಗೆ ಜೀವ ತುಂಬಿದ್ದಾರೆ. ಈಗ ಕೇಳಿ, ಕೆಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವಂತಹ ರಾಜು ಆನಂದ್ ಸ್ವಾಮಿಯವರು ಹಾಡಿರುವಂತಹ ಗೀತೆ ಕುರಿಗಳು ಸಾರ್ ಕುರಿಗಳು.

0: ರಾಜು ಆನಂದಸ್ವಾಮಿಯವರು ಸಂಗೀತ ಕ್ಷೇತ್ರವನ್ನ ಅಗಲಿ 13 ವರ್ಷಗಳು ಕಳೆದರೂ ಸಹ ಅವರ ಧ್ವನಿ ಜೀವಂತ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವರ ಹೆಸರು ಎಂದಿಗೂ ಚಿರಸ್ಥಾಯಿ. ಅವರ ರಾಗ ಸಂಯೋಜನೆ ಎಂದಿಗೂ ಶಾಶ್ವತ. ಬದುಕು ಚಟಕ ಬಂಡಿ ವಿದ್ಯಾಧರ ಸಾಹೇಬ.
1: ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ. ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ. ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದ

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಈ ಕನ್ನಡ ಮಣ್ಣನ್ನು ಮರಿಬೇಡ. ಚಿತ್ರ ಸೋಲಿಲ್ಲದ ಸರದಾರ. ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ಹಂಸಲೇಖ, ಸಾಹಿತ್ಯ ಹಂಸಲೇಖ. ಹಾಡನ್ನು ಕೇಳಿ ಆನಂದಿಸಿ.

ಕೇ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಇರಾದೆ ಜೀವ. ಚಿತ್ರ ಕೃಷ್ಣ ನೀ ಕುಣಿದಾಗ. ಗಾಯಕರು ಚಿತ್ರ. ಸಂಗೀತ ನಿರ್ದೇಶಕರು ವಿಜಯಾನಂದ್. ಸಾಹಿತ್ಯ ಆರ್ ಎನ್ ಜಯಗೋಪಾಲ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಗೌರಮ್ಮ ಬಾರಮ್ಮ, ಚಿತ್ರ ಲಕ್ಕಿ, ಗಾಯಕರು ಅರ್ಜುನ್ ಜನ್ಯ, ಸಾಹಿತ್ಯ ಶಶಾಂಕ್, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲ ಕಾರ್ಯಕ್ರಮ. ಮೊದಲವಾದ ಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದ ಕೊನೆ ಗೀತೆ ಹೆಸರು ಪೂರ್ತಿ ಹೇಳದೆ, ಚಿತ್ರ ಪರಮಾತ್ಮ, ಗಾಯಕರು ವಾಣಿ ಹರಿಕೃಷ್ಣ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನು ಕೇಳಿ ಆನಂದ.

0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: डी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी, एयरपोर्ट रोड,
2: KLE टेक्नोलॉजिकल ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.kletech.ac.in ಗೆ ಭೇಟಿ ನೀಡಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-1530 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.

ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲುಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0-complex 100 kg ಅಥವಾ 12-32-16-complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-17-17-19-19-19-19-19-19-20-20-20-20-20-16-12-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केएलई अकॅडमी ऑफ हायर एज्युकेशन अँड रिसर्च अंतर्गत केएलई होमिओपॅथिक मेडिकल कॉलेज अँड हॉस्पिटल, बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केएलई होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: केएलई कॉलेज ऑफ इंजिनिअरिंग अँड टेक्नॉलॉजी चिक्कोडी. ऍडमिशन्स ओपन फॉर 2026-27. बी कोर्सेस अवेलेबल: सिव्हिल इंजिनिअरिंग, मेकॅनिकल इंजिनिअरिंग, इलेक्ट्रॉनिक्स अँड कम्युनिकेशन इंजिनिअरिंग, कम्प्युटर सायन्स इंजिनिअरिंग अँड आर्टिफिशियल इंटेलिजन्स अँड डेटा सायन्स. पीजी कोर्सेस अवेलेबल: मास्टर्स ऑफ बिझनेस ऍडमिनिस्ट्रेशन अँड मास्टर ऑफ कम्प्युटर ऍप्लिकेशन. द कॉलेज इज NBA accredited अँड हॅज बीन रेकॉग्नाइज्ड बाय विश्वेश्वरय्या टेक्नॉलॉजिकल युनिव्हर्सिटी एज अ मॉडेल इंजिनिअरिंग कॉलेज. करिअर अपॉर्च्युनिटीज: 100% प्लेसमेंट असिस्टन्स विथ रिक्रुटमेंट सपोर्ट फ्रॉम मोर दॅन 50 कंपनीज, including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
3: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ ಶೇಕಡಾ 25 ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ತೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಸೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: केली फार्मसी कॉलेज बेळगाव शैक्षणिक वर्ष 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3,000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाइट आहे www.kleparm.edu.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ. ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್. 24/7 ನಿರಂತರ ನೀರಿನ ಸೌಲಭ್ಯ. ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್. ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ. ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ. ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು. ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ ಎಮ್ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್. KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025 ಆಣಿ 26 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್. 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ. ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 0831-244-0322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.

0: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ @2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/4 ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ, ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10,00,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು, ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35,00,000 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2,00,000 ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿದೆ. 60,00,000ಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120,00,000ಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಬೆಳಗಾವಿ ಅಡ್ಮಿಷನ್ಸ್ ಓಪನ್ ಫಾರ್ 2026-27 ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ KCET ಕೋಡ್ E036 ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26 ಸ್ಟೂಡೆಂಟ್ಸ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್ ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್ ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ UG ಕೋರ್ಸಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA PG ಕೋರ್ಸಸ್ MCA MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್ ಜುನಿಪರ್ ನೆಟ್ವರ್ಕ್ಸ್ HPE ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್ ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in
6: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೊಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.